ಹಜರತ್ ಜೈಪುರಿ ಗೀತೆಯನ್ನು ಬರೆದು ಆರ್ ಡಿ ಬರ್ಮನ್ ರಾಗ ಸಂಯೋಜನೆ ಮಾಡಿರುವ ಹಮ್ ಕಿಸಿಸೆ ಕಮ್ ನಹೀನ್ ಚಿತ್ರದ ಗೀತೆ ಗಾಯಕರು ಮೊಹಮ್ಮದ್ ರಫಿ ಮತ್ತು ಸಂಗಡಿಗರು.

ತ್ರಿಶೂಲ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಕೆಜೆ ಜೇಸುದಾಸ್ ಹಾಡಿರುವ ಗೀತೆ. ಸಾಹಿರ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಸಾಮಾನ್ಕೋ ಆನೆ ದೋ ಚಿತ್ರಕ್ಕಾಗಿ ಕೆಜೆ ಜೇಸುದಾಸ್ ಹಾಡಿರುವ ಮತ್ತೊಂದು ಗೀತೆ. ಸಂಗೀತ ನಿರ್ದೇಶನ ರಾಜ್ ಕಮಲ್ ಅವರದು, ಸಾಹಿತ್ಯ ಫಾಕ್ ಜಮೀ.

ಆನಂದ್ ಬಕ್ಷಿ ಗೀತೆಯನ್ನು ಬರೆದು ಲಕ್ಷ್ಮೀಕಾಂತ್ ಪ್ಯಾರಲ್ಲಾಲ್ ರಾಗ ಸಂಯೋಜನೆ ಮಾಡಿರುವ ಕಿಶೋರ್ ಕುಮಾರ್ ದನಿಯಾಗಿರುವ ಅನುರೋಧ್ ಚಿತ್ರದ ಗೀತೆ.

ಸುನೆರೆ ಪಲ್ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು, ಪ್ರೇಮದ ಪುತ್ರಿ ಚಿತ್ರಕ್ಕಾಗಿ ಪಿ ಲೀಲಾ ಹಾಡಿರುವ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಪದ್ಮನಾಭ ಶಾಸ್ತ್ರಿ.

ತಾಯಿಗೆ ತಕ್ಕ ಮಗ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದ ಗೀತೆಯನ್ನು ಕೇಳಿದಿರಿ. ಜಿ ವಿದ್ಯಾಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದವರು ಟಿ ಜಿ ಲಿಂಗಪ್ಪ. ಇನ್ನು ಮುಂದೆ ಕೇಳಿ ಮಧುರ ಸಂಗಮ ಚಿತ್ರದ ಗೀತೆ, ಗಾಯಕಿ

ಪಡುವಾರಳ್ಳಿ ಪಾಂಡವರು ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಸೂರಟ್ ಅಶ್ವಥ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯಭಾಸ್ಕರ್.

ಜಿ ಉದಯಶಂಕರ್ ಗೀತೆಯನ್ನು ಬರೆದು ಮೋಹನ್ ಕುಮಾರ್ ಅವರು ರಾಗ ಸಂಯೋಜನೆ ಮಾಡಿರುವ ಕಿಲಾಡಿ ಕಿಟ್ಟು ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಅನುರಾಗ ವಂದನಾ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿದ್ದ ಗೀತೆಯನ್ನು ಕೇಳಿದಿರಿ. ಗೀತಾಪ್ರಿಯವರ ಸಾಹಿತ್ಯ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ. ಇನ್ನು ಮುಂದೆ ಕೇಳಿ ಸಿಂಗಾಪುರಿನಲ್ಲಿ ರಾಜಕುಳ್ಳ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆಜೆ ಜಯಸುದಾಸ್. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿಬರುತ್ತಿವೆ. ಇದೀಗ ಕೇಳೋಣ ಅಮರನಾಥ್ ಚಿತ್ರದಿಂದ ಆಯ್ದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಧ್ವನಿಗೂಡಿಸಿದ್ದಾರೆ ಪಿ ಸುಶೀಲ. ಈ ಗೀತೆ ಆರ್ ಎನ್ ಜಯಗೋಪಾಲ್ ಅವರದ್ದು. ಸಂಗೀತವನ್ನು ನೀಡಿದ್ದಾರೆ ವಿಜಯ್ ಭಾಸ್ಕರ್.

ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದಿಂದ ಆಯ್ದ ಗೀತೆ ಇದಾಗಿತ್ತು. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಜಿ ಉದಯಶಂಕರ್ ಈ ಗೀತೆಯನ್ನು ಬರೆದಿದ್ದರು. ಜಿ ಕೆ ವೆಂಕಟೇಶ್ ಅವರ ಸ್ವರಕಲ್ಪನೆ ಇದರಲ್ಲಿತ್ತು. ಇನ್ನು ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಇದು. ಇವರೊಂದಿಗೆ ದನಿಗೂಡಿಸಿದ್ದಾರೆ ಎಸ್ ಜಾನಕಿ. ಕಿಲಾಡಿ ಕೀಟು ಚಿತ್ರದ ಗೀತೆ. ಜಿ ಉದಯಶಂಕರ್ ರಚನೆಗೆ ಮೋಹನ್ ಕುಮಾರ್ ಸಂಗೀತವನ್ನು ನೀಡಿದ್ದಾರೆ.

ಅನುರಾಗ ಬಂಧನ ಚಿತ್ರದಿಂದ ಆಯ್ದ ಗೀತೆ ಎಸ್ ಜಾನಕಿ ಹಾಡಿದ್ದಾರೆ. ಗೀತ ರಚನೆ ವಿಜಯ ನರಸಿಂಹ ಅವರದ್ದು, ಸಂಗೀತ ರಾಜನ್ ನಾಗೇಂದ್ರ.

ಲಕ್ಷ್ಮೀ ಪ್ರಸನ್ನ ಚಿತ್ರದ ಗೀತೆ ಪಿ ಸುಶೀಲಾ ಹಾಗೂ ವಿ ರಾಮಕೃಷ್ಣ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಗೀತೆಗೆ ಪಿ ಶ್ರೀನಿವಾಸನ್ ಸಂಗೀತವನ್ನು ನೀಡಿದ್ದಾರೆ.

ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಧಾರವಾಹಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕದ ಮೀಸಲಾತಿ ಕಾಯ್ದೆಯನ್ನು 9ನೇ ಅನುಸೂಚಿಗೆ ಸೇರಿಸುವುದು, ಶೇಕಡ 50ರ ಮಿತಿಯನ್ನು ಮರುಪರಿಶೀಲಿಸುವುದು ಹಾಗೂ ಸಮಾನ ಅವಕಾಶಗಳನ್ನು ಖಚಿತಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೀಸಲಾತಿ ರಾಜಕೀಯ ಘೋಷಣೆಯಾಗದೆ ಅವಕಾಶ ವಂಚಿತ ಸಮುದಾಯಗಳ ಬದುಕಿನಲ್ಲಿ ನೈಜ ಬದಲಾವಣೆ ತರಬೇಕು, ಮುಂದಿನ ತಲೆಮಾರುಗಳು ಹೆಚ್ಚಿನ ಅವಕಾಶಗಳೊಂದಿಗೆ ಉತ್ತಮ ಭವಿಷ್ಯ ಹೊಂದುವಂತಾಗಲು ಸಾಮಾಜಿಕ ನ್ಯಾಯಕ್ಕೆ ಶಾಶ್ವತ ಸಾಂವಿಧಾನಿಕ ರಕ್ಷಣೆ ದೊರೆಯಬೇಕು ಎಂದು ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ಕೊಡಿಸುವುದರ ಜೊತೆ ಕಬ್ಬಿನ ತೂಕ, ಸಕ್ಕರೆ ಇಳುವರಿ, ಕಟಾವು ಅವಧಿ ಹಾಗೂ ಪಾವತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಕಬ್ಬಿನ ಇಳುವರಿ, ಕಟಾವು, ಮಾರಾಟ ಹಾಗೂ ಪಾವತಿ ವ್ಯವಸ್ಥೆ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರದ ಜಂಟಿ ಸಮಿತಿಗೆ ರಾಜ್ಯದಿಂದ ಸಮಗ್ರ ವರದಿ ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಧಾರವಾಡದ 7 ವಿದ್ಯಾರ್ಥಿಗಳ ತಂಡ ಟೀಮ್ ಐಕಾರಸ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಯೋಜಿಸಿದ ರಾಷ್ಟ್ರಮಟ್ಟದ ಇಸ್ರೋ ರೋಬೋಟಿಕ್ಸ್ ಚಾಲೆಂಜ್ 2026 ಸ್ಪರ್ಧೆಯಲ್ಲಿ 4ನೇ ಸ್ಥಾನ ಗಳಿಸಿದೆ. ತಂಡವು 2 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಪಡೆದಿದೆ ಎಂದು ಸಂಸ್ಥೆ ಪ್ರಾಧ್ಯಾಪಕ ಮಲ್ಲಿಕಾರ್ಜುನ ಖಂಡೆ ತಿಳಿಸಿದ್ದಾರೆ. ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 56.54 ಕೋಟಿ ರೂಪಾಯಿ ವೆಚ್ಚದ UGD ಭೂ ಒಳಚರಂಡಿ ಕಾಮಗಾರಿ ಕೈಗೊಳ್ಳಲು ಸರ್ಕಾರದಿಂದ ಅನುಮೋದನೆ ದೊರಕಿದೆ. ಕಾಮಗಾರಿ ವಿಳಂಬದ ಕುರಿತು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆ ನಡೆಸಿ ಸರ್ಕಾರದ ಹಂತದಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗುವುದು ಎಂದು ಪೌರಾಡಳಿತ ಖಾತೆ ಸಚಿವ HC ಬಾಲಕೃಷ್ಣ ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಕುರಿತು ಒಂದು ವರದಿ. 2018 ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭಗೊಂಡಿತು. PMJAY ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸಿತು. ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ವಾರ್ಷಿಕ ನಗದು ರಹಿತ ಆರೋಗ್ಯ ಚಿಕಿತ್ಸಾ ವೆಚ್ಚ ಒದಗಿಸುವ ಈ ಯೋಜನೆ ದೇಶದ ಶೇಕಡ 40% ಬಡ ಜನರನ್ನು ತಲುಪುವ ಗುರಿ ಹೊಂದಿದೆ. ಇಂದು ಧಮ್ಮಚಕ್ರ ಪ್ರವರ್ತನ ದಿನ. October 14, 1956 ಸಂವಿಧಾನ ಶಿಲ್ಪಿ ಡಾ BR ಅಂಬೇಡ್ಕರ್ ಅವರು ನಾಗಪುರದ ದೀಕ್ಷಾಭೂಮಿಯಲ್ಲಿ ಬೌದ್ಧ ಧರ್ಮ ದೀಕ್ಷೆ ಸ್ವೀಕರಿಸಿದ ದಿನವಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಮೈಸೂರು ದಸರಾ ಪ್ರದರ್ಶನ ಆವರಣದಲ್ಲಿ ಆಯೋಜಿಸಿರುವ ಶಿಲ್ಪ ಸಮಾಗಮ ಮೇಳವನ್ನು ಉದ್ಘಾಟಿಸಿದರು. ವಿವಿಧ ಕರಕುಶಲ ವಸ್ತುಗಳ ಪ್ರದರ್ಶನ ಮಳಿಗೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಮೈಸೂರು ದಸರಾ ಅಂಗವಾಗಿ ಆಯೋಜಿತ ಬಹುರೂಪಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಖ್ಯಾತ ಲೇಖಕಿ ವೈದೇಹಿ ಉದ್ಘಾಟಿಸಿದರು. ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಗ್ರಾಮದಲ್ಲಿ ಆಯೋಜಿತ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ, ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪಾಲ್ಗೊಂಡರು. ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿರುವ

0: ದಸರಾ ಬೊಂಬೆ ಪ್ರದರ್ಶನವನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯನಿರ್ವಾಹಕ ವಿಶ್ವಸ್ತ ಆದಿತ್ಯ ನಂಜರಾಜ್ ಉದ್ಘಾಟಿಸಿದರು. ಮಲೇಷಿಯಾದ ಕೌಲಾಲಂಪುರದಲ್ಲಿ ಆಯೋಜಿತ ಅಥ್ಲೆಟಿಕ್ಸ್ ಕ್ರೀಡಾಕೂಟದ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಜಯಿಸಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿರುವ ಕನ್ನಡಿಗ ಸತೀಶ್ ಕುಮಾರ್ ಯು ಅವರನ್ನು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸನ್ಮಾನಿಸಿ ಗೌರವಿಸಿದರು. ಚಾಮರಾಜನಗರ ಜಿಲ್ಲೆ ಬಂಡೀಪುರ ಹುಲಿ ರಕ್ಷಿತಾರಣ್ಯದ ಮದ್ದೂರು ವನ್ಯಜೀವಿ ವಲಯದಲ್ಲಿ ಉರುಳಿಗೆ ಸಿಲುಕಿದ 2 ವರ್ಷ ವಯಸ್ಸಿನ ಹುಲಿ ಮೃತಪಟ್ಟಿದೆ. ಕಳೇಬರವನ್ನು ಮರಣೋತ್ತರ ಪರೀಕ್ಷೆಗೆ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ಬಂಡೀಪುರ ಡಿಎಫ್ಒ ನಂದೀಶ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಇದು ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವನಿತಾ ವಿಹಾರ.
2: ವನಿತಾ ವಿಹಾರ.

0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಇದು ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವನಿತಾ ವಿಹಾರ.
2: ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೇ.

0: ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅಶ್ವಿತಾ ಶೆಟ್ಟಿ ಇನೋಳಿ ಅವರಿಂದ ಕವನ ವಾಚನ.
1: ಕವಿತೆಯ ಶೀರ್ಷಿಕೆ ಗಂಧರ್ವ ರಾಜ. ಈ ಕವನದಲ್ಲಿ ಕವಿ ತನ್ನ ಗಂಧರ್ವ ರಾಜನ ನೆನಪನ್ನು, ನೆನಪಿನ ಮಧುರತೆ ಪ್ರೀತಿಯನ್ನು, ವಿರಹದ ನೋವನ್ನು ಪ್ರಕೃತಿ ಮೂಲಕ ವ್ಯಕ್ತಪಡಿಸುತ್ತಾರೆ. ಇಲ್ಲಿ ಬೆಳದಿಂಗಳ ರಾತ್ರಿ, ಅರಳಿದ ಪಾರಿಜಾತ ಹೂವು, ಬೆಳ್ಳಿಯ ಮೋಡಗಳು, ಚಂದಿರನ ಹೊಳಪು ಮುಂತಾದ ಪ್ರಕೃತಿ ರೂಪಕಗಳ ಮೂಲಕ ಅಭಿವ್ಯಕ್ತಿಪಡಿಸುತ್ತಾರೆ. ಇಲ್ಲಿ ಮನಸ್ಸಲ್ಲಿ ಉಂಟಾದ ಪ್ರೀತಿ, ವಿರಹದ ಕಹಿ, ಕಾಯುವಿಕೆಯ ವ್ಯಥೆ ಕವಿತೆಯ ಅಂತರಾಳ. ಹೇಗೆ ಪಾರಿಜಾತ ಹೂವು ಕೇವಲ ರಾತ್ರಿಯ ಕಾಲ ಅರಳುತ್ತದೆಯೋ, ಹಾಗೆ ಗಂಧರ್ವರಾಜ ಕೂಡ ಕೇವಲ ರಾತ್ರಿ ಮಾತ್ರ ಕಾಣಸಿಗುತ್ತಾನೆ. ಕವಿ ಆತನನ್ನು ಬೆಳದಿಂಗಳ ರಾತ್ರಿಯ ಆರಣಿಕೆಯ ದಾರಿಯಲ್ಲಿ ಪ್ರತಿಕ್ಷಣವೂ ಎದುರು ನೋಡುತ್ತಾರೆ. ಮೋಡದ ಮರೆಯಲ್ಲಿ ಆತ ಮರೆಯಾದಾಗ ಕವಿ ವಿರಹದಿಂದ ಬಳಲುತ್ತಾರೆ. ಬಾನೆಂಬ ಕಡಲಿಗೆ ಹೋಗಿ ಆತನನ್ನು ಕಾಣಲು, ಆತನೊಂದಿಗೆ ಪಿಸು ಮಾತನಾಡಲು ಚಂದ್ರನ ಬೆಳ್ಳಿಯ ಬೆಳಕು ಸೇತುವೆಯಾಗಿ ಬರುತ್ತದೆ. ಇದೆಲ್ಲ ಪ್ರಕೃತಿ ತನ್ನ ಪ್ರತಿ ಸೌಂದರ್ಯದಲ್ಲಿ ಪ್ರೀತಿಯ ಅಸ್ತಿತ್ವವನ್ನು ಪ್ರದರ್ಶಿಸುತ್ತದೆ ಎಂಬುದು ಈ ಕವಿತೆಯ ತಿರುಳು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು, ಆರಣಿಕೆಯ ಹಾದಿಯಲ್ಲಿ ನಿನ್ನೊಲುಮೆಯ ನೆನಪು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು, ಆರಣಿಕೆಯ ಹಾದಿಯಲ್ಲಿ ನಿನ್ನೊಲುಮೆಯ ನೆನಪು. ಕತ್ತಲೆಯ ಬೆಳಕ ಸೀಳಿ ಅರಳಿತೊಂದು ಪಾರಿಜಾತ ಹೂವು, ಕತ್ತಲೆಯ ಬೆಳಕ ಸೀಳಿ ಅರಳಿತೊಂದು ಪಾರಿಜಾತ ಹೂವು, ಆ ಮಿಂಚಿನ ಸ್ಪರ್ಶದಲ್ಲಿ ಏರಿತು ತನುವಿನ ಕಾವು. ಆ ಮಿಂಚಿನ ಸ್ಪರ್ಶದಲ್ಲಿ ಏರಿತು ತನುವಿನ ಕಾವು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು. ಬೆಳ್ಳಿಯ ಮೋಡದ ಮರೆಯಲ್ಲಿ ನೀ ತೋರದಿರಲು, ಬೆಳ್ಳಿಯ ಮೋಡದ ಮರೆಯಲ್ಲಿ ನೀ ತೋರದಿರಲು, ಅಗಲಿದ ವಿರಹದ ಬೇಗುದೆಯಲ್ಲಿ ಕಾಯುವೆ ಪ್ರತಿಕ್ಷಣವು. ಅಗಲಿದ ವಿರಹದ ಬೇಗುದೆಯಲ್ಲಿ ಕಾಯುವೆ ಪ್ರತಿಕ್ಷಣವು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು. ತಿಂಗಳಿನಂಗಳದ ಶರಧಿಯಲ್ಲಿ ಮೌನದ ಪಿಸುಮಾತು, ತಿಂಗಳಿನಂಗಳದ ಶರಧಿಯಲ್ಲಿ ಮೌನದ ಪಿಸುಮಾತು, ಬೆಳ್ಳಿಯ ಬೆಳಕಿನ ಶೃಂಗದಲ್ಲಿ ಅನುರಾಗದ ಗುರುತು. ಬೆಳ್ಳಿಯ ಬೆಳಕಿನ ಶೃಂಗದಲ್ಲಿ ಅನುರಾಗದ ಗುರುತು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು, ಆರಣಿಕೆಯ ಹಾದಿಯಲ್ಲಿ ನಿನ್ನೊಲುಮೆಯ ನೆನಪು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು. ಕವನದ ಶೀರ್ಷಿಕೆ ಕಳ್ಳಿ. ಕೂರ ಲಂಜಿದೆ ಗೋಣಿ ಚೀಲ ಹಿಡಿದು ಕುಳಿತ ಬಡ ಹೆಂಗಸಿನ ಹಿಂದೆ, ಇರಬಹುದೋ ಏನೋ ಊಹೆ ಅಂಜಿಕೆ ಲೂಟಿಗಾರ್ತಿ ಎಂಬ ವಿಲಕ್ಷಣ ಗ್ರಹಿಕೆ. ಕೂರ ಲಂಜಿದೆ ಗೋಣಿ ಚೀಲ ಹಿಡಿದು ಕುಳಿತ ಬಡ ಹೆಂಗಸಿನ ಹಿಂದೆ, ಇರಬಹುದೋ ಏನೋ ಊಹೆ ಅಂಜಿಕೆ ಲೂಟಿಗಾರ್ತಿ ಎಂಬ ವಿಲಕ್ಷಣ ಗ್ರಹಿಕೆ. ಸ್ನೇಹಪರ ಸನ್ನೆ ಕೊಟ್ಟು ನಸುಮಗ ತೋರಿದಳು, ನಗಬೇಕೋ ಬೇಡೋ ದ್ವಂದ್ವದಲ್ಲಿ ನಾನು ಜಕ್ಕಳಿಸಿದೆ ಗೆಳೆಯರ ಕಡೆ.

ಸ್ನೇಹಪರ ಸನ್ನೆ ಕೊಟ್ಟು ನಸುಮಗ ತೋರಿದಳು. ನಗಬೇಕೋ ಬೇಡವೋ ದ್ವಂದ್ವದಲ್ಲಿ ನಾನು ಜಕ್ಕಳಿಸಿದೆ ಗೆಳತಿಯರ ಕಡೆ. ಕಡ್ಲೆಕಾಯಿ ಬಾಂಬೆ ಮಿಠಾಯಿ ಮಾರುತ ಬಂದ ಹುಡುಗ ಖಾಲಿ ಪೊಟ್ಟನ ಬಿತ್ತು ಕೆಳಗೆ ತಿಂದಾದ ಬಳಿಕ ನಕ್ಕು ನಲಿದು ಬಿಟ್ಟೆ ಉಪವನ ಬಾಲಿಶ ಸ್ನೇಹಿತರ ಜೊತೆ. ಕಡ್ಲೆಕಾಯಿ ಬಾಂಬೆ ಮಿಠಾಯಿ ಮಾರುತ ಬಂದ ಹುಡುಗ ಖಾಲಿ ಪೊಟ್ಟನ ಬಿತ್ತು ಕೆಳಗೆ ತಿಂದಾದ ಬಳಿಕ ನಕ್ಕು ನಲಿದು ಬಿಟ್ಟೆ ಉಪವನ ಬಾಲಿಶ ಗೆಳತಿಯರ ಜೊತೆ. ಪೊರಕೆ ಗೋಣಿ ಚೀಲ ಹಿಡಿದು ಗುಡಿಸಿ ಸಾರಿಸಿ ಸ್ವಚ್ಛವಾಯಿತು ಕಸ, ಅದೇ ಕಳ್ಳಿ ಎಂದು ಭ್ರಮಿಸಿದ ಹೆಂಗಸು ಗೋಣಿ ಚೀಲ ಪೊರಕೆ ಹಿಡಿದು ಮುಂದೆ ಹೋದಳು ಗುಡಿಸುತ್ತಾ. ಮನದ ಕಸ ವನದ ಕಸ. ಪೊರಕೆ ಗೋಣಿ ಚೀಲ ಹಿಡಿದು ಗುಡಿಸಿ ಸಾರಿಸಿ ಸ್ವಚ್ಛವಾಯಿತು ಕಸ, ಅದೇ ಕಳ್ಳಿ ಎಂದು ಭ್ರಮಿಸಿದ ಹೆಂಗಸು ಗೋಣಿ ಚೀಲ ಪೊರಕೆ ಹಿಡಿದು ಮುಂದೆ ಹೋದಳು ಗುಡಿಸುತ್ತಾ. ವನದ ಕಸ ಮನದ ಕಸ. ಕವನದ ಶೀರ್ಷಿಕೆ ನೇತ್ರಾವತಿಯ ಪಿಸುಮಾತು. ಸ್ವತಂತ್ರವಾಗಿ ಬೆಳೆದೆ ನೇತ್ರಾವತಿಯ ನದಿ ದಂಡೆ ಮೇಲೆ, ಬಾಲ್ಯದ ನೆನಪುಗಳು ಇವೆ ಇನ್ನೂ ಹಸಿರಾಗಿಯೇ. ಸ್ವತಂತ್ರವಾಗಿ ಬೆಳೆದೆ ನೇತ್ರಾವತಿ ನದಿ ದಂಡೆ ಮೇಲೆ, ಬಾಲ್ಯದ ನೆನಪುಗಳು ಇವೆ ಇನ್ನೂ ಹಸಿರಾಗಿಯೇ. ಪ್ರತಿಧ್ವನಿಸುವ ನದಿಯ ಧ್ವನಿಯು ರೋಮಾಂಚನಗೊಳಿಸುತ್ತೆ ಇನ್ನೂ ಆಪ್ತ ಗೆಳತಿಯ ಸುಮಧುರ ಹಾಡಿನಂತೆ. ಪ್ರತಿಧ್ವನಿಸುವ ನದಿಯ ದನಿಯು ರೋಮಾಂಚನಗೊಳಿಸುತ್ತೆ ಇನ್ನೂ ಆಪ್ತ ಗೆಳತಿಯ ಸುಮಧುರ ಹಾಡಿನಂತೆ. ಆ ಸೌಮ್ಯವಾದ ಹರಿವು ಹಿತವಾದ ತಂಗಾಳಿ, ಮೊಣಕಾಲುಗಳನ್ನು ಅಡ್ಡಿ ಆಡಿದ ತಂಪಾದ ಸಿಹಿ ನೀರು, ಸೂರ್ಯಾಸ್ತದ ಸಮಯದಿ ಮೋಡದ ನಡುವೆ ಬಣ್ಣದ ಜಾದು. ಆ ಸೌಮ್ಯವಾದ ಹರಿವು ಹಿತವಾದ ತಂಗಾಳಿ, ಮೊಣಕಾಲುಗಳನ್ನು ಅದ್ದಿ ಆಡಿದ ತಂಪಾದ ಸಿಹಿ ನೀರು, ಸೂರ್ಯಾಸ್ತದ ಸಮಯದಿ ಮೋಡದ ನಡುವೆ ಬಣ್ಣದ ಜಾದು. ಮಳೆಗಾಲದಲ್ಲಿ ಕೋಪದಿಂದ ಉಬ್ಬುವಳು ಬಲು ಹೆಮ್ಮೆಯಿಂದ, ಹೊರಗೆ ತುಂಬಾ ಉಗ್ರ ಆದರೆ ಒಳಗೆ ಬಹುಶಾಂತ. ಮಳೆಗಾಲದಲ್ಲಿ ಕೋಪದಿಂದ ಉಬ್ಬುವಳು ಬಲು ಹೆಮ್ಮೆಯಿಂದ, ಹೊರಗೆ ತುಂಬಾ ಉಗ್ರ ಆದರೆ ಒಳಗೆ ಬಹುಶಾಂತ. ಕಲ್ಲನ್ನು ಕೊರೆಯುತ್ತ ಮರಳನ್ನು ನುಣುಪಾಗಿಸುತ್ತ, ನಾನು ದೂರವಾದರೂ ನೆನಪು ಮಾತ್ರ ಬಲೂ ನಿಕಟ. ಕಲ್ಲನ್ನು ಕೊರೆಯುತ್ತ ಮರಳನ್ನು ನುಣುಪಾಗಿಸುತ್ತ, ನಾನು ದೂರವಾದರೂ ನೆನಪು ಮಾತ್ರ ಬಲು ನಿಕಟ. ಕವನದ ಶೀರ್ಷಿಕೆ ಝೇಂಕರಿಸುವ ಅತಿಥಿ. ಕಾಂಕ್ರೀಟ್ ಗೋಡೆ, ಉಕ್ಕಿನ ಗ್ರಿಲ್, ನಡುವೆ ಅರಳುವ ನನ್ನ ಬಾಲ್ಕನಿ ಹೂವುಗಳು, ವರ್ಣರಂಜಿತ ಸಿಂಹಾಸನದಿ ಅದ್ಧೂರಿ ಸಿಹಿಯೂಟ, ಉಣ್ಣುವ ಪ್ರವಾಸಿಗರ ನೋಟ ಬಲು ಉತ್ಕೃಷ್ಟ. ಕಾಂಕ್ರೀಟ್ ಗೋಡೆ, ಉಕ್ಕಿನ ಗ್ರಿಲ್, ನಡುವೆ ಅರಳುವ ನನ್ನ ಬಾಲ್ಕನಿ ಹೂವುಗಳು, ವರ್ಣರಂಜಿತ ಸಿಂಹಾಸನದಿ ಅದ್ಧೂರಿ ಸಿಹಿಯೂಟ, ಉಣ್ಣುವ ಪ್ರವಾಸಿಗರ ನೋಟ ಬಲು ಉತ್ಕೃಷ್ಟ. ಕಾರ್ಯನಿರತರೆಕ್ಕೆ ರೋಮಭರಿತ ದೇಹ, ಹಳದಿ ಕಪ್ಪು ಪಟ್ಟೆಯ ಧರಿಸಿ ನಲಿಯುವ ದೃಶ್ಯ ಬಲೂ ರೋಮಾಂಚಕ. ಕಾರ್ಯನಿರತರೆಕ್ಕೆ ರೋಮಭರಿತ ದೇಹ, ಹಳದಿ ಕಪ್ಪು ಪಟ್ಟೆಯ ಧರಿಸಿ ನಲಿಯುವ ದೃಶ್ಯ ಬಲೂ ರೋಮಾಂಚಕ. ಮೂಡನ ರಶ್ಮಿಯ ಜೊತೆ ನಲಿಯುತ್ತ ಕೂಡಿ ಹಾಕುವವು ಮಕರಂದ, ಕೌಶಲ್ಯದಿ ಮಾಡುವ ಪರಾಗ ಸ್ಪರ್ಶ ಆಹಾ ವರ್ಣನಾತೀತ. ಮೂಡನ ರಶ್ಮಿಯ ಜೊತೆ ನಲಿಯುವ ಕೂಡಿ ಹಾಕುವವು ಮಕರಂದ, ಕೌಶಲ್ಯದಿ ಮಾಡುವ ಪರಾಗ ಸ್ಪರ್ಶ ಆಹಾ ವರ್ಣನಾತೀತ. ಅತಿಥಿಯ ಆಗಮನಕ್ಕಾಗಿ ಉತ್ಸುಕದಿಂದ ಕಾಯುವ ತುಳಸಿಯ

ಸಣ್ಣ ನೇರಳೆ ಹೂವುಗಳು, ಮಧುಗಳ ಕಾಮಿಸುವ ಮಧು ಕಾಮಿನಿಯರು, ಗೊಂಡೆ ಜೀನಿಯ ಮಲ್ಲಿಗೆ ಗುಲಾಬಿಯರು, ಅತಿಥಿಯ ಆಗಮನಕ್ಕಾಗಿ ಉತ್ಸುಕದಿಂದ ಕಾಯುವ ತುಳಸಿಯ ಸಣ್ಣ ನೇರಳೆ ಹೂವುಗಳು, ಮಧುಗಳ ಕಾಮಿಸುವ ಮಧು ಕಾಮಿನಿಯರು, ಗೊಂಡೆ ಜೀನಿಯ ಮಲ್ಲಿಗೆ ಗುಲಾಬಿಯರು, ಹೂವು ದುಂಬಿಯ ಮಿಲನ, ತಂಗಾಳಿಯ ಕಂಪನ, ಭ್ರಮರಗಳ ಒತ್ತಾಸೆ, ಸಸ್ಯಗಳ ಹೊಸ ಸಂತಾನೋತ್ಪತ್ತಿ, ಭಲೇ ಪ್ರಕೃತಿಯ ಪವಾಡ. ಹೂವು ದುಂಬಿ ಮಿಲನ, ತಂಗಾಳಿಯ ಕಂಪನ, ಭ್ರಮರಗಳ ಒತ್ತಾಸೆ, ಸಸ್ಯಗಳ ಹೊಸ ಸಂತಾನೋತ್ಪತ್ತಿ, ಭಲೇ ಪ್ರಕೃತಿಯ ಪವಾಡ. ಕವನದ ಶೀರ್ಷಿಕೆ ಇಂದ್ರಧನುಸ್ಸು. ನೀರ ಹನಿ ಜೊತೆ ನುಗ್ಗಿ ಸೂರ್ಯನ ಬಿಳಿ ಬೆಳಕು ಮೂಡುವುದು ಕಾಮನ ಬಿಲ್ಲು. ಜೀವನದಲ್ಲೂ ಬೇಕು ಈ ವಕ್ರೀ ಭವನ, ಏಕತೆಯ ಶಕ್ತಿ ವರ್ಣಪಟಲದ ಮೂಲಕ ಸಾಗಿ ಕಾಣಲು ಸುಂದರ ಮಳೆ ಬಿಲ್ಲು. ನೀರ ಹನಿ ಜೊತೆ ನುಗ್ಗಿ ಸೂರ್ಯನ ಬಿಳಿ ಬೆಳಕು ಮೂಡುವುದು ಕಾಮನ ಬಿಲ್ಲು. ಜೀವನದಲ್ಲೂ ಬೇಕು ಈ ವಕ್ರೀ ಭವನ, ಏಕತೆಯ ಶಕ್ತಿ ವರ್ಣಪಟಲದ ಮೂಲಕ ಸಾಗಿ ಕಾಣಲು ಸುಂದರ ಮಳೆಬಿಲ್ಲು. ಕೆಂಪಲ್ಲಿ ಜೀವನದ ಕಿಡಿ ರೋಮಾಂಚನ ಯೌವನದ ಶಕ್ತಿ, ಕಲಿಕೆಯ ಉತ್ಸಾಹ ಕನಸುಗಳ ನೇಕಾರ, ಅನ್ವೇಷಣೆಯ ಕಾಯುವ ಕಿತ್ತಾಳೆ ಹಳದಿಯ ಬೆಳಕು, ಭರವಸೆಯ ಹುರುಪು. ಕೆಂಪಲ್ಲಿ ಜೀವನದ ಕಿಡಿ ರೋಮಾಂಚನ ಯೌವನದ ಶಕ್ತಿ, ಕಲಿಕೆಯ ಉತ್ಸಾಹ ಕನಸುಗಳ ನೇಕಾರ, ಅನ್ವೇಷಣೆಯ ಕಾಯುವ ಕಿತ್ತಾಳೆ ಹಳದಿಯ ಬೆಳಕು, ಭರವಸೆಯ ಹುರುಪು. ಸಾಮರಸ್ಯದ ಸಮತೋಲನ ಸಾಂತ್ವನ ನೀಡುವುದು ಹಸಿರು, ಜೀವನದ ಉಬ್ಬರದ ಹರಿವಿನಲ್ಲಿ ಶಾಂತಿಯ ಸ್ಥಿರತೆ ಸಿಗುವುದು ನೀಲಬಾನಲಿ. ಸಾಮರಸ್ಯದ ಸಮತೋಲನ ಸಾಂತ್ವನ ನೀಡುವುದು ಹಸಿರು, ಜೀವನದ ಉಬ್ಬರದ ಹರಿವಿನಲ್ಲಿ ಶಾಂತಿಯ ಸ್ಥಿರತೆ ಸಿಗುವುದು ನೀಲಬಾನಲಿ. ಪ್ರಜ್ಞೆ ಮತ್ತು ಉಪಪ್ರಜ್ಞೆ ನಡುವಿನ ಕೊಂಡಿ ಉದನೀಲಿ, ಇಂಡಿಗೋಯ ರಹಸ್ಯ. ಜೀವನದ ವಿಪರೀತ ಬುದ್ಧಿವಂತಿಕೆಯ ಪಾಠ ನೇರಳೆಯ ರೂಪಾಂತರ. ಪ್ರಜ್ಞೆ ಮತ್ತು ಉಪಪ್ರಜ್ಞೆ ನಡುವಿನ ಕೊಂಡಿ ಉದನೀಲಿ, ಇಂಡಿಗೋದ ರಹಸ್ಯ. ಜೀವನದ ವಿಪರೀತ ಬುದ್ಧಿವಂತಿಕೆಯ ಪಾಠ ನೇರಳೆಯ ರೂಪಾಂತರ. ವಿಭಿನ್ನ ಭಾವನೆ ಸಾಯದ ಕಲ್ಪನೆ, ಹುಟ್ಟು ಸಾವು ಸುಖ ದುಃಖ ವೈವಿಧ್ಯಮಯ ಅಲೆಗೊಂಚಲು, ಅಬ್ಬರದ ಬಳಿಕ ಸುಂದರ ಅಂತ್ಯ, ಇದೇ ನಮ್ಮ ಬಾಳಿನ ಇಂದ್ರಧನುಸ್ಸು. ವಿಭಿನ್ನ ಭಾವನೆ ಸಾಯದ ಕಲ್ಪನೆ, ಹುಟ್ಟು ಸಾವು ಸುಖ ದುಃಖ ವೈವಿಧ್ಯಮಯ ಅಲೆಗೊಂಚಲು, ಅಬ್ಬರದ ಬಳಿಕ ಸುಂದರ ಅಂತ್ಯ, ಇದೇ ನಮ್ಮ ಬಾಳಿನ ಇಂದ್ರಧನುಸ್ಸು. ಕವನದ ಶೀರ್ಷಿಕೆ ಸ್ಫೂರ್ತಿಯ ಜಾಲ. ಹೆಣೆಯಲು ಕುಳಿತೆ ಕವಿತೆ, ಹೊಳೆಯಲಿಲ್ಲ ಶಬ್ದ ಮೂಡಲಿಲ್ಲ ಅಕ್ಷರ, ತಲೆ ಕೆರೆಯುತ್ತಾ ನೋಡಿದೆ ಗೋಡೆ ಮೂಲೆ. ಹೆಣೆಯಲು ಕುಳಿತೆ ಕವಿತೆ, ಹೊಳೆಯಲಿಲ್ಲ ಶಬ್ದ ಮೂಡಲಿಲ್ಲ ಅಕ್ಷರ, ತಲೆ ಕೆರೆಯುತ್ತಾ ನೋಡಿದೆ ಗೋಡೆ ಮೂಲೆ. ತೆವಳುತ್ತಾ ಸಾಗುತ್ತಿತ್ತು ವಿಶಾರ ಅಂತರದಲ್ಲಿ, ಸೂಕ್ಷ್ಮವಾದ ವಿನ್ಯಾಸ ಸಂಕೀರ್ಣ ಜಾಲ ಜೇಡನ ಕಲಾತ್ಮಕತೆ. ತೆವಳುತ್ತಾ ಸಾಗುತ್ತಿತ್ತು ವಿಶಾಲ ಅಂತರದಲ್ಲಿ, ಸೂಕ್ಷ್ಮವಾದ ವಿನ್ಯಾಸ ಸಂಕೀರ್ಣ ಜಾಲ ಜೇಡನ ಕಲಾತ್ಮಕತೆ. ಸಾವಿರ ಎಳೆಗಳು ರೇಷ್ಮೆಯ ಶಕ್ತಿ, ದುರ್ಬಲ ಸೌಂದರ್ಯ ಎಸೆಯುವ ಬಲೆ, ಸಿಲುಕಿದ ಕೀಟ ಜೇಡನ ಆಹಾರ. ಸಾವಿರ ಎಳೆಗಳು ರೇಷ್ಮೆಯ ಶಕ್ತಿ, ದುರ್ಬಲ ಸೌಂದರ್ಯ ಎಸೆಯುವ ಬಲೆ, ಸಿಲುಕಿದ ಕೀಟ ಜೇಡನ ಆಹಾರ. ಬಾಗಿಲು ಕಿಟಕಿ

0: రంబే కొంబే ఆకాశ ముట్టువ నేకార, జేడన ఆహార బాగిలు కిటకీ రెంబే కొంబే ఆకాశ ముట్టువ నేకార. ప్రీతియ కలహది హెణెద సంబంధ, ప్రతీ చౌకట్టినల్లి ప్రతీ ఎళెయ నేద జీవనద జాల. ప్రీతియ కలహది హెణెద సంబంధ, ప్రతీ చౌకట్టినల్లి ప్రతి ఎళెయ నేద జీవనద జాల.
1: ಇದುವರೆಗೆ ಅಶ್ವಿತಾ ಶೆಟ್ಟಿ ಇನೋಳಿ ಇವರಿಂದ ಕವನ ವಾಚನ ಕೇಳಿದಿರಿ. ಕೇಳಿ, ನಮ್ಮ ಪರಿಸರವನ್ನು ಆವಾಸ ಸ್ಥಾನವನ್ನು ಸ್ವಚ್ಛವಾಗಿಡುವ ಬಗ್ಗೆ ಮಾತನಾಡ್ತಾರೆ ಮಂಗಳೂರಿನ ದೇರಳಕಟ್ಟೆ ಎನಪೋಯ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಭಾಗ್ಯ ಬಿ ಶರ್ಮಾ.
2: ನಮ್ಮ ಸುತ್ತಮುತ್ತಲಿನ ಗಾಳಿ, ನೀರು ಮತ್ತು ಭೂಮಿ ಎಷ್ಟರ ಮಟ್ಟಿಗೆ ಪ್ರಶಾಂತವಾಗಿದೆ ಎಂಬುದು ಪ್ರತಿ ಜೀವಿ ಎಷ್ಟರ ಮಟ್ಟಿಗೆ ಸಂತೋಷದಿಂದ ಬದುಕಬಹುದು ಎಂಬುದನ್ನು ನಿರ್ಧರಿಸುತ್ತದೆ. ಬೆಳೆಯುತ್ತಿರುವ ನಗರಗಳಲ್ಲಿ ನಾಗರಿಕರ ಜೀವನ ಮಟ್ಟ ಅಮೂಲಾಗ್ರ ಬದಲಾವಣೆ ಮಾಡುವುದಕ್ಕೋಸ್ಕರ ವಿಶ್ವ ಆವಾಸ ಸ್ಥಾನ ದಿನವನ್ನು ಎಲ್ಲೆಡೆ ಆಚರಿಸಲಾಗುತ್ತಿದೆ. ಆವಾಸ ಸ್ಥಾನ ಎದುರಿಸುತ್ತಿರುವವರ ಸಮಸ್ಯೆಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆ ಮುಖ್ಯವಾದುದು. ವಿಶ್ವದಲ್ಲಿ ಉಂಟಾಗುತ್ತಿರುವ ತ್ಯಾಜ್ಯದ ಸಮಸ್ಯೆಯ ನಿರ್ವಹಣೆಯ ಬಗ್ಗೆ ಕಸವನ್ನು ಘನ, ದ್ರವ, ಗೃಹ ಬಳಕೆಯ, ಕೈಗಾರಿಕಾ ಮತ್ತು ವಾಣಿಜ್ಯ ತ್ಯಾಜ್ಯಗಳನ್ನಾಗಿ ವಿಭಜಿಸಲು ತಿಳಿಸಿದೆ. ಪ್ರತಿ ನಗರಗಳಲ್ಲಿ ವ್ಯರ್ಥವಾಗಿ ಎಲ್ಲೆಂದರಲ್ಲಿ ಚೆಲ್ಲಾಡುತ್ತಿರುವ ಘನ ತ್ಯಾಜ್ಯಗಳನ್ನು ನಾವು ವ್ಯವಸ್ಥಿತವಾಗಿ ನಿರ್ವಹಿಸಿದರೆ ಅದೇ ತ್ಯಾಜ್ಯ ಮತ್ತೆ ಸಂಪತ್ತಾಗಬಲ್ಲುದು. ಅದೇ ತ್ಯಾಜ್ಯ ಮತ್ತೊಂದು ಸಂಪನ್ಮೂಲವಾಗಿ ನಮ್ಮ ಬಳಕೆಗೆ ಸಿಗಬಹುದು. ಕಸದಿಂದ ರಸ ಎಂಬ ತತ್ವಕ್ಕೂ ಅರ್ಥ ಬರುತ್ತದೆ. ಕಸವನ್ನು ಸಂಪತ್ತಾಗಿ ರೂಪಿಸುವಲ್ಲಿ ತಂತ್ರಜ್ಞಾನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆವಾಸ ಸ್ಥಾನವು ಒಂದು ನಿರ್ದಿಷ್ಟ ಜಾತಿಯ ಪ್ರಾಣಿ, ಸಸ್ಯ ಅಥವಾ ಇತರ ರೀತಿಯ ಜೀವಿಗಳು ವಾಸಿಸುವ ನೈಸರ್ಗಿಕ ಪರಿಸರವಾಗಿರುತ್ತದೆ. ಸ್ವಚ್ಛವಾದ ಪರಿಸರದಲ್ಲಿ ಜೈವಿಕ ವೈವಿಧ್ಯತೆಯನ್ನು ಕಾಣಬಹುದು. ಭೂಮಿಯಲ್ಲಿ ಸಹಜವಾಗಿ ಇರಬೇಕಾದ ಆವಾಸ ಸ್ಥಾನಗಳು ನಾಶವಾಗುವುದರಿಂದ ಅನೇಕ ಪ್ರಾಣಿಗಳ ವಾಸಸ್ಥಾನಗಳು ನೆಲೆ ಇಲ್ಲದಂತಾಗುತ್ತದೆ. ಪರಿಸರ ಮಾಲಿನ್ಯದಿಂದ ವನ್ಯಜೀವಿಗಳ ವಿನಾಶ ಆಗುತ್ತದೆ. ಅವೈಜ್ಞಾನಿಕ ಹಾಗೂ ವಿವೇಚನಾರಹಿತ ತ್ಯಾಜ್ಯ ನಿರ್ವಹಣೆಯೊಂದಿಗೆ ಕಾಡುಗಳನ್ನು ಕೃಷಿ ಭೂಮಿಯಾಗಿ ಪರಿವರ್ತಿಸುವುದು, ಕಸವನ್ನು ನದಿ ಹಾಗೂ ಸಾಗರಗಳಿಗೆ ಎಸೆಯುವುದರಿಂದ ಮತ್ತಿತರ ಮಾನವ ಹಸ್ತಕ್ಷೇಪ ಪ್ರಕ್ರಿಯೆಗಳಿಂದಾಗಿ ಕಾಡುಗಳು, ಜೌಗು ಪ್ರದೇಶಗಳು, ಬಯಲು ಪ್ರದೇಶಗಳು, ಸರೋವರಗಳು ಮತ್ತು ಇತರ ಆವಾಸ ಸ್ಥಾನಗಳ ನಾಶವಾಗುತ್ತಿವೆ. ವಿಶ್ವದ 85% ಜೀವಿಗಳ ನಾಶಕ್ಕೆ ಇದು ಮುಖ್ಯ ಕಾರಣ ಎಂದು ಗುರುತಿಸಲಾಗಿದೆ. ಮರಗಳನ್ನು ಕಡಿದು ಕಾಡನ್ನು ನಾಶ ಮಾಡುವುದರಿಂದ ವನ್ಯಜೀವಿಗಳ ಮೇಲೆ ಒತ್ತಡ ಬೀರುತ್ತದೆ, ಆತಂಕವನ್ನು ಉಂಟುಮಾಡುತ್ತದೆ. ಇದು ಪರಿಸರ ಅವ್ಯವಸ್ಥೆಗೆ ಕಾರಣವಾಗುತ್ತದೆ. ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡುವುದರಿಂದ ವಿಭಿನ್ನ ಪ್ರಭೇದಗಳು ಸಹಜವಾಗಿ ಬದುಕಲು ಅವಕಾಶಿಸಿದಂತಾಗುತ್ತದೆ. ಪ್ರಕೃತಿಯಲ್ಲಿ ಒಂದು ಜೀವಿ ಅಳಿದು ಹೋದರೆ 20-30 ಜೀವಿಗಳು ಸಂಕಷ್ಟದಲ್ಲಿ ಬೀಳುತ್ತವೆ. ಜೀವ ವೈವಿಧ್ಯತೆಯ ಮಹತ್ವವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಕೃಷಿಗೆ ಉಪಯೋಗಿಸುವ ಕೀಟನಾಶಕಗಳು ಮತ್ತು ರಾಸಾಯನಿಕಗಳು ಮಣ್ಣಿನಲ್ಲಿ ಸೇರಿಕೊಂಡು ಸೂಕ್ಷ್ಮ ಜೀವಿಗಳಿಗೆ ಹಾನಿ ಉಂಟು ಮಾಡುತ್ತದೆ. ಇವುಗಳ ನಾಶದಿಂದ ಮಣ್ಣಿನ ಫಲವತ್ತತೆಯೂ ಕಡಿಮೆಯಾಗುತ್ತದೆ. ಇದರೊಂದಿಗೆ ಪ್ಲಾಸ್ಟಿಕ್ ಬಳಕೆ ಮಣ್ಣಿನ ಗುಣಮಟ್ಟವನ್ನು ಹದಗೆಡಿಸುತ್ತಿದೆ. ಭಾರತದಲ್ಲಿ ಜನಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ತ್ಯಾಜ್ಯದ ಪ್ರಮಾಣ ವೃದ್ಧಿಸಿದೆ. ನಗರಗಳಲ್ಲಿ ಪುರಸಭೆಯು ಅನುಕ್ರಮವಾಗಿ ಘನತ್ಯಾಜ್ಯವನ್ನು ಸಂಗ್ರಹಿಸಿ ನಗರದ ಹೊರವಲಯಕ್ಕೆ ಸಾಗಿಸುತ್ತದೆ. ಹೀಗೆ ಸಂಗ್ರಹಿಸಿದ ರಾಶಿಯ ಗಣನೀಯ ಭಾಗವು ಸಾವಯವ ತ್ಯಾಜ್ಯವಾಗಿದ್ದು ಸರಿಯಾಗಿ ವಿಭಜನೆಯಾಗದ ಕಾರಣ ಸೂಕ್ತ ನಿರ್ವಹಣೆಯು ಕಷ್ಟವಾಗುವುದು. ಎರೆಗೊಬ್ಬರ ತಯಾರಿಕೆಯು ಈ ಸಾವಯವ ತ್ಯಾಜ್ಯವನ್ನು ನಿರ್ವಹಿಸುವ ಅತ್ಯಂತ ಸೂಕ್ತ ವಿಧಾನವಾಗಿದೆ. ಎರೆಗೊಬ್ಬರದಿಂದ ಪರಿಸರದಲ್ಲಿ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಮತ್ತೊಂದೆಡೆ ವಾತಾವರಣದ ಕಲ್ಮಶವೂ ಕಡಿಮೆಯಾಗುವುದು. ಇದರ ಬಳಕೆಯಿಂದ ಮಣ್ಣಿನ ಫಲವತ್ತತೆಯನ್ನು ಸಂರಕ್ಷಿಸಬಹುದು ಹಾಗೂ ಅನೇಕ ಸೂಕ್ಷ್ಮ ಜೀವಿಗಳಿಗೆ ಆವಾಸ ಸ್ಥಾನವಾಗಿರುವ ಮಣ್ಣನ್ನು ಕಾಪಾಡಬಹುದು. ಎರೆಗೊಬ್ಬರ ತಯಾರಿಕೆಯು ತ್ಯಾಜ್ಯ ನಿರ್ವಹಣೆಯೊಂದಿಗೆ ಆರ್ಥಿಕವಾಗಿಯೂ ಲಾಭದಾಯಕವಾಗಿದೆ. ನದಿಗಳಲ್ಲಿ, ಸರೋವರಗಳಲ್ಲಿ ಹಾಗೂ ಸಮುದ್ರದಲ್ಲಿ ಕಲುಷಿತ ನೀರು, ಘನತ್ಯಾಜ್ಯ ಕೂಡ ಸೇರಿರುವುದು ಆತಂಕದ ವಿಚಾರವೇ ಆಗಿದೆ. ನದಿ

0: ತಟಗಳ ದಡವನ್ನು ಸ್ವಚ್ಛಗೊಳಿಸುವುದು, ಸಮುದ್ರ ತೀರದಲ್ಲಿ ಘನತ್ಯಾಜ್ಯಗಳ ವಿಲೇವಾರಿ, ತಟಗಳ ನೈರ್ಮಲೀಕರಣ ಮಾಡಬೇಕಾದುದು ಮುಖ್ಯ ಚಟುವಟಿಕೆಗಳು. ಚರಂಡಿ ನೀರಿನ ಸಂಸ್ಕರಣಾ ಘಟಕಗಳು, ಶೌಚಾಲಯಗಳ ನಿರ್ಮಾಣ, ಒಳಚರಂಡಿ ಮೂಲಸೌಕರ್ಯವನ್ನು ಸರ್ಕಾರವು ಕಲ್ಪಿಸಬೇಕು. ಇದರಿಂದ ನೀರಿನಲ್ಲಿರುವ ಜೀವಿಗಳ ಆವಾಸ ಸ್ಥಾನವನ್ನು ಕಾಪಾಡಿದಂತಾಗುತ್ತದೆ. ಭೂಮಿ ಮತ್ತು ಸಮುದ್ರದ ನೈಸರ್ಗಿಕ ಸಂಪನ್ಮೂಲಗಳ ಶೋಷಣೆಯು ಜೀವಿಗಳ ಸಹಜ ವಾಸಸ್ಥಾನಗಳ ಅವನತಿಗೆ ಕಾರಣವಾಗುತ್ತಿದೆ. ಇದರೊಂದಿಗೆ ಕಾಡ್ಗಿಚ್ಚು, ಮಿತಿಮೀರಿದ ಜಾನುವಾರು ಮೇಯುವಿಕೆ, ಕಾನೂನುಬಾಹಿರ ಬೇಟೆಯಾಡುವುದು, ಮರ ಕಡಿಯುವುದು, ಗಣಿಗಾರಿಕೆ, ಜನಸಂಖ್ಯೆಯ ಬೆಳವಣಿಗೆ, ನಗರೀಕರಣ, ಕೈಗಾರಿಕೀಕರಣ ಮತ್ತು ಪ್ರವಾಸೋದ್ಯಮವನ್ನು ಸೇರಿಸಬಹುದು. ನಿಮಗಿದು ಗೊತ್ತೇ? ವಿಶ್ವದಲ್ಲಿ ವರ್ಷಕ್ಕೆ ಸುಮಾರು 7-10 ಶತಕೋಟಿ ಟನ್ ತ್ಯಾಜ್ಯವನ್ನು ನಗರಗಳು ಉತ್ಪಾದಿಸುತ್ತವೆ. ನಗರಗಳ ತ್ಯಾಜ್ಯ ವಿಲೇವಾರಿಗೆ ಬಜೆಟ್ನಲ್ಲಿ ಸರಾಸರಿ ಶೇಕಡ 20% ಹಾಗೂ ನೈರ್ಮಲ್ಯ ನಿರ್ವಹಣೆಗೆ ಶೇಕಡ 3% ಕಡಿಮೆ ದುಡ್ಡು ಖರ್ಚು ಮಾಡಲಾಗುತ್ತದೆ. ಇಷ್ಟಾದರೂ ಮೂಲಭೂತ ತ್ಯಾಜ್ಯ ಮತ್ತು ನೈರ್ಮಲ್ಯ ನಿರ್ವಹಣೆಗೆ ಇದು ಸಾಕಾಗುವುದಿಲ್ಲ. ಜಾಗತಿಕ 1/3 ಘನತ್ಯಾಜ್ಯವನ್ನು ಕಂಡ ಕಂಡಲಿ ಎಸೆಯಲಾಗುತ್ತಿದೆ. 1/5 ಮರುಬಳಕೆಗೆ ಅಥವಾ ಗೊಬ್ಬರವನ್ನಾಗಿ ಉತ್ಪಾದಿಸಲಾಗುತ್ತಿದೆ. ಶೇಕಡ 80% ತ್ಯಾಜ್ಯ ನೀರು ನೇರವಾಗಿ ನದಿ ಸರೋವರದಂತಹ ಜಲಮೂಲಗಳಿಗೆ ಬಿಡಲಾಗುತ್ತಿದೆ. ಇದು ತುಂಬಾ ಆಘಾತಕಾರಿ ಅಂಶ. ಇಂತಹ ಬೇಜವಾಬ್ದಾರಿ ವಿಚಾರಗಳು ಹವಾಮಾನ ಬದಲಾವಣೆ, ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರದ ಮೇಲೆ ವಿನಾಶಕಾರಿ ಪರಿಣಾಮವನ್ನು ಬೀರುತ್ತವೆ ಎಂಬುದನ್ನು ನಾವು ಮರೆಯಬಾರದು. ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲಾಗದ ಕಾರಣ ಇದರಿಂದ ಉಂಟಾಗುವಂತಹ ಅತಿಸಾರ, ಮಲೇರಿಯಾ, ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆಗಳಿಂದ ಪ್ರತಿ 30 ಸೆಕೆಂಡಿಗೆ ಒಬ್ಬ ವ್ಯಕ್ತಿಯು ಸಾಯುತ್ತಾನೆ ಎಂಬುದು ಆತಂಕ ಹುಟ್ಟಿಸುವ ವಿಚಾರ. ಹಾಗಾದರೆ ಆವಾಸ ಸ್ಥಾನಕ್ಕಿರುವ ಆತಂಕಗಳನ್ನು ತಗ್ಗಿಸುವುದು ಹೇಗೆ? ಪ್ರಪಂಚವು ಅನೇಕ ಪ್ರಾಕೃತಿಕ ಸವಾಲುಗಳನ್ನು ಎದುರಿಸುತ್ತಿದೆ. ಪರಿಸರ ಕ್ಲಬ್ಗಳು, ನೇಚರ್ ಕ್ಲಬ್ಗಳು, ಗ್ರೀನ್ ಕ್ಲಬ್ಗಳು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮತ್ತು ಪರಿಸರ ಶಿಕ್ಷಣವು ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಿಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿವೆ. ಹೊಸ ರೀತಿಯ ಚಿಂತನೆಯನ್ನು ನಾವು ಅಳವಡಿಸುವುದರಿಂದ ತ್ಯಾಜ್ಯ ನಿರ್ವಹಣೆಯಲ್ಲಿ ಹೆಚ್ಚಿನ ಸಾಧ್ಯತೆಗಳನ್ನು ಕಂಡುಕೊಳ್ಳಬಹುದು. 5-6 ರೀಥಿಂಕ್, ರೆಫ್ಯೂಸ್, ರೆಡ್ಯೂಸ್, ರೀಯೂಸ್ ಅಂಡ್ ರೀಸೈಕಲ್ಗಳನ್ನು ಅಳವಡಿಸಿಕೊಳ್ಳುವುದರಿಂದ ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ, ಆರೋಗ್ಯ ಸುಧಾರಣೆ ಹಾಗೂ ಸ್ವಚ್ಛ ಪರಿಸರವನ್ನು ಹೊಂದಬಹುದು. ಭಾರತದಂತಹ ಅಭಿವೃದ್ಧಿಶೀಲ ದೇಶದಲ್ಲಿ ಕಡಿಮೆ ಖರ್ಚನ್ನು ಬಯಸುವ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿರುವ ತಂತ್ರಜ್ಞಾನಗಳನ್ನು ಬಳಸುವ ಮೂಲಕ ತ್ಯಾಜ್ಯವನ್ನೇ ಸಂಪತ್ತಾಗಿ ಬಳಸಬಹುದು. ಇದರಿಂದ 2 ಪ್ರಯೋಜನಗಳಿವೆ. 1, ತ್ಯಾಜ್ಯದಿಂದ ಉಂಟಾಗುವ ರೋಗವನ್ನು ತಡೆಯಬಹುದು ಹಾಗೂ ವ್ಯರ್ಥವಾಗಿ ಹೋಗುವ ಕಸವನ್ನು ಸಂಪತ್ತು ಕೊಡುವ ಆದಾಯದ ಮೂಲವಾಗಿ ಪರಿವರ್ತಿಸಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ಥಳೀಯ ಪರಿಸರವನ್ನು ಪುನಃಸ್ಥಾಪಿಸುವ ಮೂಲಕ ಸಮುದಾಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಹೆಚ್ಚಿನ ಪ್ರಗತಿ ಕಾಣಬಹುದು. ಆರೋಗ್ಯಕರ ಪರಿಸರದಲ್ಲಿ ಜೀವ ವೈವಿಧ್ಯತೆಯನ್ನು ಕಾಣಬಹುದು. ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು. ಪರಿಸರ ರಕ್ಷಣೆ ಯಾರದ್ದೋ ಹೊಣೆ ಎಂಬ ಬೇಜವಾಬ್ದಾರಿ ಇರಬಾರದು. ಪ್ರತಿಯೊಬ್ಬರು ಇದು ನನ್ನ ಕರ್ತವ್ಯ ಎಂಬ ಭಾವದಿಂದ ತ್ಯಾಜ್ಯ ವಿಲೇವಾರಿಯಲ್ಲಿ ಕೈಜೋಡಿಸಿದರೆ ಎಲ್ಲವೂ ಸುಗಮವಾಗಿ ಸಾಗಬಲ್ಲುದು. ಕಸವನ್ನು ಸರಿಯಾಗಿ ನಿರ್ವಹಿಸಿದರೆ ಅದು ಸಮಸ್ಯೆಯಾಗದೆ ಕಸವನ್ನು ಪರಿವರ್ತಿಸುವ ಉಪಾಯಗಳಾದ ಎರೆಗೊಬ್ಬರ, ಪೈಪ್ ಗೊಬ್ಬರ, ಮಡಿಕೆ ಗೊಬ್ಬರ ಮುಂತಾದ ಆದಾಯವನ್ನು ತಂದುಕೊಡುವಂತಹ ಮೂಲವಾಗಿದ್ದು ಪ್ರತಿಯೊಬ್ಬರೂ ಇದರ ಬಗ್ಗೆ ತಿಳಿದುಕೊಂಡಿರಬೇಕು. ಇದರಿಂದ ಕಸವನ್ನು ಒಂದೇ ಕಡೆ ಶೇಖರಿಸಿ ಗಾಳಿ, ನೀರು ಮತ್ತು ಭೂಮಿಯನ್ನು ಕಲುಷಿತವಾಗುವುದನ್ನು ತಪ್ಪಿಸಬಹುದು, ಪರಿಸರವನ್ನು ಕಾಪಾಡಬಹುದು. ಆಧುನಿಕ ತಂತ್ರಜ್ಞಾನಗಳು ತ್ಯಾಜ್ಯ ಉತ್ಪಾದನೆ ಕಡಿತಗೊಳಿಸಲು ನೆರವಾಗುತ್ತದೆ. ತ್ಯಾಜ್ಯ ನಿರ್ವಹಣೆಯಲ್ಲಿ ನ್ಯಾನೋ ತಂತ್ರಜ್ಞಾನದ ಅಳವಡಿಕೆಯಿಂದ ಕಸದಿಂದ ಹೊಸ ವಸ್ತುಗಳನ್ನು ಉತ್ಪಾದಿಸಬಹುದು. 3D ಮುದ್ರಣ ಬಳಕೆಯಿಂದಾಗಿ ತ್ಯಾಜ್ಯದ ಉತ್ಪಾದನೆಯಲ್ಲಿ ಕಡಿಮೆ ಮಾಡಬಹುದು. ಮೊಬೈಲ್ ಅಪ್ಲಿಕೇಶನ್ಗಳು ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಸಹಾಯದಿಂದ ಪೆನ್ಡ್ರೈವ್, ಹಾರ್ಡ್ ಡಿಸ್ಕ್, CD ಇತ್ಯಾದಿಗಳ ಬಳಕೆ ಕಡಿಮೆ ಮಾಡಿ ಆನ್ಲೈನ್ನಲ್ಲೇ ಫೈಲ್ಗಳನ್ನು ಶೇಖರಿಸುವ ಮೂಲಕ ಈ ತ್ಯಾಜ್ಯವನ್ನು ಕಡಿಮೆ ಮಾಡಬಹುದು. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಂದಿರುವ ಸ್ಮಾರ್ಟ್ ಬಿನ್ಗಳು ಕಸ ವಿಂಗಡಿಸಲು ಸಹಕಾರಿಯಾಗುತ್ತದೆ. ಇಂತಹ ಸ್ಮಾರ್ಟ್ ಕಸದ ಬುಟ್ಟಿಗಳು ಸ್ವಯಂಚಾಲಿತವಾಗಿ ಕಸ ವಿಂಗಡಿಸುವುದರಿಂದ ತ್ಯಾಜ್ಯ ವಿಭಜನೆಯ ಸಮಸ್ಯೆ ಪರಿಹಾರ ಕಾಣಲು ಸಾಧ್ಯ. ಕೊನೆಯದಾಗಿ ಹೇಳುವುದಾದರೆ, ಪರಿಸರದಲ್ಲಿ ನಾವು ಇರುವುದೇ ಹೊರತು ನಮಗಾಗಿ ಪರಿಸರವಲ್ಲ.
1: ಇದುವರೆಗೆ ನಮ್ಮ ಪರಿಸರವನ್ನು, ಆವಾಸ ಸ್ಥಾನವನ್ನು ಸ್ವಚ್ಛವಾಗಿಡುವ ಬಗ್ಗೆ ಮಾಹಿತಿ ನೀಡಿದವರು ಮಂಗಳೂರಿನ ದೇರಳಕಟ್ಟೆ ಎನಪೋಯ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾದ ಡಾ. ಭಾಗ್ಯ ಬಿ ಶರ್ಮಾ ಇವರು.

0: ಇದುವರೆಗೆ ವನಿತಾ ವಿಹಾರ ಮೂಡಿ ಬಂತು. ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 12:30:50. ಕೆಲವು ಪ್ರಕಟಣೆಗಳು.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ. ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಮಚ್ಚ ಒಂದು ವಿಷಯ ಹೇಳ್ತೀನಿ ಕೇಳೋ, ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ, ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
2: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
1: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಗಿರ್ಮಿಟ್ ಹೊಸ ರಾಗ, ಹೊಸ ತಾಳ. ಹೊಸ ಶೈಲಿ, ಹೊಸ ಮಟ್ಟು. ನವ ಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
6: ಮೀಟರ್ಗಳು
5: ಅಂದರೆ 612 kHz ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು.
6: ಕಣ್ಣಿಗೆ ಕಾಣೋ ಹೂಗಳೆಲ್ಲೇನೋ ಕೇಳುತ್ತಿದೆ.
5: ಪ್ರತಿದಿನ ಸಂಜೆ 5:30
6: ಗಿರ್ಮಿಟ್.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಅರಿವಾಗ

0: ರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಸನ್ನ ಎಚ್ಎಸ್ ಅವರೊಂದಿಗೆ ಸಂದರ್ಶಿಸಿದ್ದಾರೆ ಜಾಂಪಣ್ಣ ಆಶಿಹಾಳ್.
1: ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಒಂದು ಚಿಕಿತ್ಸೆ ಅಂತ ಪಡಿಬೇಕಂತಂದಾಗ ಸಹಜವಾಗಿ ಆಲೋಪತಿ, ಹೋಮಿಯೋಪತಿ, ಆಯುರ್ವೇದ, ಸಿದ್ಧ, ಯುನಾನಿ ಎಲ್ಲ ಪ್ರಕಾರಗಳಲ್ಲಿ ನಮ್ಮ ಕಾಯಿಲೆ ವಾಸಿಯಾಗತ್ತಾ ಅಂತ ನೋಡಬೇಕಾಗತ್ತೆ ಕೆಲವು ಕಾಯಿಲೆಗಳಿಗೆ. ಆದರೆ ಕೆಲವರು ನೇರವಾಗಿ ಹೋಮಿಯೋಪತಿ ವೈದ್ಯ ಪದ್ಧತಿ ತುಂಬ ಒಳ್ಳೆಯದು, ಇದರಲ್ಲಿ ಕೆಲವು ಕಾಯಿಲೆಗಳು ಭಾಳ ಬೇಗ ಗುಣ ಆಗತ್ತೆ ಅಂತ ಹೇಳಿ ಅಂತೀವಿ. ಹಾಗಾಗಿ ಇವತ್ತು ಈ ಚರ್ಮ ರೋಗಕ್ಕೆ, ಚರ್ಮದ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಎಷ್ಟು ಪರಿಣಾಮಕಾರಿ ಆಗತ್ತೆ ಅನ್ನೋ ವಿಷಯವನ್ನು ಮಾಹಿತಿ ಪಡಿತಾ ಇದ್ದೀವಿ. ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಎಚ್ ಎಸ್ ಅವರು. ಇವರು ಆಯುಷ್ ಇಲಾಖೆ ಉಪನಿರ್ದೇಶಕರು ಮತ್ತು ಮುಖ್ಯ ವೈದ್ಯಾಧಿಕಾರಿ ಹೋಮಿಯೋಪತಿ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಬೇರೆ ಬೇರೆ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ತಾವು ಕೊಡ್ತೀರಾ, ವಿಶೇಷವಾಗಿ ಚರ್ಮ ಈ ರೋಗಕ್ಕೆ ಬಹಳಷ್ಟು ಪರಿಣಾಮಕಾರಿಯಾದಂತಹ ಹೋಮಿಯೋಪತಿ ಚಿಕಿತ್ಸೆ ಅಂತ ಒಂದು ನಾವು ನಮ್ಮಲ್ಲಿ ಭಾವನೆ, ಕೇಳುಗರಲ್ಲಿ ಕೂಡ ಆ ಭಾವನೆ ಇರಬಹುದು. ಚರ್ಮ ರೋಗ ಸಾಮಾನ್ಯವಾಗಿ ಕಂಡುಬರೋದು ಯಾವ್ಯಾವ ಕಾರಣಕ್ಕಾಗಿ?
2: ಚರ್ಮ ರೋಗಕ್ಕೆ ಮುಖ್ಯವಾಗಿ ಕಾರಣ ಶುಚಿತ್ವದ ಕೊರತೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಂತೂ ಶುಚಿತ್ವದ ಕೊರತೆ ಎದ್ದು ಕಾರಣದಿಂದ ಎಲ್ಲದಕ್ಕೂ ಚರ್ಮದ ಎಲ್ಲ ಕಾಯಿಲೆಗಳ ಮೂಲ ಕಾರಣ ಅಶುಚಿತ್ವ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ. ಅಲ್ಲಿ ಏನಾಗುತ್ತೆ, ಮೊದಲನೆಯದಾಗಿ ತಿಳುವಳಿಕೆ ಕೊರತೆ. ಕೆಲವರು ಪ್ರತಿನಿತ್ಯ ಸ್ನಾನ ಮಾಡೋದಿಲ್ಲ, ಸ್ನಾನಕ್ಕೆ ಕಾರಣ ನೀರಿನ ಕೊರತೆ ಇರ್ಬೋದು ಅಲ್ಲಿ ಗ್ರಾಮೀಣ ಭಾಗದಲ್ಲಿ, ಅಥವಾ ಅರಿವಿನ ಕೊರತೆ ಇರ್ಬೋದು, ಅಥವಾ ಸೋಮಾರ್ತನೂ ಇರ್ಬೋದು, ಏ ಸ್ನಾನ ನಾಳೆ ಮಾಡಿದ್ರಾಯ್ತಪ್ಪ. ಹೀಗಾಗಿ ಗ್ರಾಮೀಣ ಭಾಗದ ಪ್ರದೇಶದಲ್ಲಿ ಚರ್ಮದ ಕಾಯಿಲೆಗಳು ಜಾಸ್ತಿ. ಅದೇ ರೀತಿ ನೀವು ನಗರ ಪ್ರದೇಶಗಳು ಜಾಸ್ತಿ ಆಗ್ತದೆ ಇತ್ತೀಚೆಗೆ, ಕಾರಣ ಜಾಸ್ತಿ ಕೇರು, ಓವರ್ ಕೇರು. ಗ್ರಾಮೀಣ ಪ್ರದೇಶದಲ್ಲಿ ಜ್ಞಾನದ ಕೊರತೆ ಇರ್ಬೋದು, ಇಲ್ಲಿ ಜ್ಞಾನದ ದಾಹ ಜಾಸ್ತಿ ಆಗಿರ್ಬೋದು, ಜಾಸ್ತಿಯಾಗಿ ಸೌಂದರ್ಯ ವರ್ಧಕಗಳನ್ನು ಜಾಸ್ತಿ ಉಪಯೋಗಿಸಬಹುದು. ಹಾಗಾಗಿ ನಗರ ಪ್ರದೇಶದಲ್ಲೂ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ.
1: ಮತ್ತೆ ನಿರಂತರ ಓಡಾಟ, ಟ್ರಾಫಿಕ್, ಪೊಲ್ಯೂಷನ್ ಎಲ್ಲವೂ ಕೂಡ ಫಸ್ಟ್ ಗೆ ಬಂದು ನೆಚ್ಚಿಕೊಳ್ಳೋದು ಚರ್ಮಕ್ಕೆ.
2: ಹೌದು
1: ಅಲ್ವಾ?
2: ಯಾಕೆಂದ್ರೆ ಚರ್ಮ ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡ ಅಂಗ.
1: ಹೌದೌದು.
2: ಇದು ನಮ್ಮ ದೇಹದವನ್ನ ದೇಹದಲ್ಲಿರ್ತಕ್ಕಂತ ಮಾಂಸಖಂಡ ಇರ್ಬೋದು, ಅಂಗಾಂಗಗಳಿರ್ಬೋದು, ಎಲ್ಲದನ್ನು ಸಹ ರಕ್ಷಣೆ ಮಾಡುತ್ತೆ ಚರ್ಮ
1: ರಕ್ಷಣೆ. ಹೌದೌದೌದು. ಆದ್ರೆ ಈಗ ಇತ್ತೀಚೆಗೆ ತಾವು ಹೇಳ್ತಾ ಇರಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ, ನಗರದಲ್ಲಿ ಕಡಿಮೆ ಅಂತ ಹೇಳಿ ಅಂದ್ಕೊಂಡಿದ್ವಿ ನಾವು, ಬಟ್ ನಗರದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಅದರ ಅರ್ಥ ಏನು, ಚರ್ಮ ರೋಗದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತಾನ?
2: ಅರಿವಿನ ಕೊರತೆ, ಪೌಷ್ಟಿಕಾಂಶದ ಕೊರತೆ ಹಾಗೂ ಪೊಲ್ಯೂಷನ್ನು ಇದೆಲ್ಲ ಕಾರಣದಿಂದ ಜಾಸ್ತಿ ಆಗ್ತಾ ಇದೆ.
1: ಅಂದರೆ ಈಗ ಜಾಗತಿಕವಾಗಿ ಇದರ ಸಮಸ್ಯೆ ಏನು, ಹಾಗಾದರೆ ಈಗ ಗ್ರಾಮೀಣ ನಗರ ಆಯಿತು, ನಮ್ಮ ದೇಶ ಮಟ್ಟದಲ್ಲಿ ಎಷ್ಟೇ ನಾವು ಶುಚಿತ್ವವನ್ನು ಕಾಪಾಡಿಕೊಂಡ್ರೂ ಕೂಡ ಚರ್ಮ ರೋಗದ ಕಾಯಿಲೆ ಕಾಡ್ತಾ ಇದೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಜಾಗತಿಕ ಮಟ್ಟದಲ್ಲಿ ಹೇಗಿದೆ ಇದರ ಪರಿಸ್ಥಿತಿ?
2: ಜಾಗತಿಕ ಮಟ್ಟದಲ್ಲಿ ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ 2025 ಇದೊಂದು ಜಾಗತಿಕ ಸಮಸ್ಯೆ ಅಂತ ಘೋಷಿಸಿಬಿಟ್ಟಿದೆ ಚರ್ಮದ ಕಾಯಿಲೆಗಳನ್ನು.
1: ಹೌದು, ಹಂಗಾರೆ ಇದು ಜಾಗತಿಕ ಸಮಸ್ಯೆ.
2: ಜಾಗತಿಕ ಸಮಸ್ಯೆ. ಈಗ ಹಿಂದೆ ನೋಡಿ, ಚರ್ಮ ಡಾಕ್ಟರ್ಗಳೇ ಇರ್ತಿತ್ತಿಲ್ಲ, ಸ್ಪೆಷಲಿಸ್ಟ್ಗಳೇ ಇರ್ತಿತ್ತಿಲ್ಲ. ಇತ್ತೀಚೆಗೆ ನೀವೆಲ್ಲರೂ ಚರ್ಮ ತಜ್ಞರು ಜಾಸ್ತಿ ಕಾಣ್ತಾ ಇದ್ದಾರೆ, ಕಾರಣ ಚರ್ಮದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ.
1: ಅಂದ್ರೆ ಈಗ ಚರ್ಮ ರೋಗಕ್ಕೆ ಏನೇನು ಕಾರಣಗಳು ಅಂತ ನೋಡ್ತಾ ಹೋದ್ರೆ ನಾವು ಚರ್ಮ ರೋಗ ಕಾರಣಗಳ ಬಗ್ಗೆನೇ ಚರ್ಚೆ ಮಾಡಬೇಕಾಗತ್ತೆ ಇವತ್ತು.
2: ಹೌದು.
1: ಇಂಥ ಈ ಹೆಚ್ಚಾಗ್ತಾ ಇರುವಂತಹ ಕಾಯಿಲೆಗೆ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ಬೇಕೀಗ. ಬೇರೆ ಬೇರೆ ಎಲ್ಲ ಕಾರಣಗಳಿಂದ ಕಾಯಿಲೆ ಬರುತ್ತೆ. ಹೌದು
2: ಹೌದು.
1: ಬಟ್ ನಮಗೆ ಹೋಮಿಯೋಪತಿ ಚಿಕಿತ್ಸೆ ತುಂಬಾ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಈ ವಿಶೇಷವಾಗಿ ಚರ್ಮ ರೋಗಕ್ಕೆ ಅಂದಾಗ ಹೇಗೆ ತಾವು ಈ ಚಿಕಿತ್ಸೆಯನ್ನು ಕೊಡ್ತೀರಿ, ಏನೇನು ಅದಕ್ಕೆ ಕ್ರಮಗಳು?
2: ಈಗ ಚರ್ಮ ರೋಗ ಅಂತಾನೆ ಅಲ್ಲ, ಹೋಮಿಯೋಪತಿ ಎಲ್ಲದಕ್ಕೂ ಚಿಕಿತ್ಸೆ ಇದೆ. ಚರ್ಮ ರೋಗದಲ್ಲಿ ಯಾಕೆ ಅತ್ಯಂತ ಪರಿಣಾಮಕಾರಿಯಾಗುತ್ತೆ ಅಂತಂದ್ರೆ, ನಿಮಗೆ ಬೇರೆ ವೈದ್ಯ ಪದ್ಧತಿಗಳಲ್ಲಿ ಕೆಲವು ಸಲ ಅದಕ್ಕೆ ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ. ಮತ್ತೆ ಇನ್ನು ಹಾಗಾಗಿ ಹೋಮಿಯೋಪತಿನಲ್ಲಿ ಇಂಪಾರ್ಟೆನ್ಸ್ ಸಿಗುತ್ತೆ. ಎರಡನೇ ಕಾರಣ ಏನಾಗುತ್ತೆ ಅಂತಂದ್ರೆ, ಹೋಮಿಯೋಪತಿನಲ್ಲಿ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಇಂಡಿವಿಜುವಲೈಸೇಷನ್. ಬರೀ ಚರ್ಮದ ಯಾವುದೋ ಒಂದು ಗುಳ್ಳೆ ಅಂತನೋ ಅಥವಾ ಏನೋ ಒಂದು ಕೀವು ತುಂಬಿದೆ ಅಂತಾನೆ ಬಂದಿರ್ತಾರೆ, ಅದಷ್ಟನ್ನೇ ನೋಡೋದಿಲ್ಲ ನಾವು. ರೋಗಿಯನ್ನು ಸಮಗ್ರವಾಗಿ ಪರಿಶೀಲಿಸಿ ಅದು ಯಾಕೆ ಬಂತು, ಯಾವ ಕಾರಣದಿಂದ ಬಂದಿರ್ಬೋದು, ಈಗ ಕೂಲಂಕುಷವಾಗಿ ಪರಿಶೀಲಿಸಿ ಚಿಕಿತ್ಸೆ ಕೊಡೋದ್ರಿಂದ ವಿಶೇಷವಾಗಿ ದೀರ್ಘವಾಗಿ ಅತ್ಯಂತ ವೇಗವಾಗಿ ಪರಿಣಾಮ ಬೀರುತ್ತೆ,
1: ಪರಿಣಾಮಕಾರಿಯಾದ ಚಿಕಿತ್ಸೆ ಅನ್ಬಹುದು. ಅಂದ್ರೆ ಈಗ ಚರ್ಮದ ಬೇರೆ ಬೇರೆ ಕಾಯಿಲೆಗಳು ಬೇರೆ ಬೇರೆ ಪ್ರಕಾರಗಳನ್ನು ನೋಡ್ತೀರಿ ನೀವು?
2: ಹೌದು.
1: ಅದರಲ್ಲಿ ಎಲ್ಲವನ್ನೂ ಅಧ್ಯಯನ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ?
2: ಹೌದು.
1: ಏನೇನು ಈ ಚರ್ಮದ ಕಾಯಿಲೆ ಪ್ರಕಾರಗಳು ಅಂದ್ರೆ ಯಾವ್ಯಾವ ಇರ್ತವೆ ಸರ್?
2: ಸಾಮಾನ್ಯವಾಗಿ ನಿಮಗೆ ಸ್ಕೇಬಿಸ್ ಅಂತೀವಿ, ಅಂದ್ರೆ ಕಜ್ಜಿ, ಅಥವಾ ಎಕ್ಸಿಮಾ ಅಂತೀವಿ, ಇಸಬು, ಅಥವಾ ಸೋರಿಯಾಸಿಸ್ ಆಗ್ಬೋದು, ಅಥವಾ ಹುಣ್ಣುಗಳಾಗ್ಬೋದು, ಈ ತರ ಎಲ್ಲ, ಮತ್ತೆ ಮೊಡವೆಗಳಿರ್ಬೋದು, ಇದೆಲ್ಲ ಚರ್ಮದ ಕಾಯಿಲೆಗಳೇ. ಆದ್ರೆ ನಾವು ರೋಗಿ ಬಂದಾಗ ಇದೊಂದನೇ ನೋಡಲ್ಲ, ಇದಕ್ಕೆ ಕಾರಣ ಏನಿರ್ಬೋದು, ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆಗಿರ್ಬೋದು, ಮಾನಸಿಕವಾಗಿ ತೊಂದರೆಯಿಂದ ಇದು ಬಂದಿರ್ಬೋದು, ಅಥವಾ ಫುಡ್ ಹ್ಯಾಬಿಟ್ಸ್ ಇಂದ ಬಂದಿರ್ಬೋದು, ಅಥವಾ ಅನುವಂಶಿಕವಾಗಿ ಸಹ ಬಂದಿರ್ಬೋದು. ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದ್ರಿಂದ ನಾವು ಚರ್ಮದ ಕಾಯಿಲೆಗೆ ಅತ್ಯಂತ

0: ಚಿಕಿತ್ಸೆ ಹೋಮಿಯೋಪತಿಯಲ್ಲಿ ಕೊಡ್ತೀವಿ.
1: ಸರ್, ತಾವು ಮಾನಸಿಕ ಕಾಯಿಲೆಯಿಂದನೂ ಕೂಡ ನಾವು ಈ ರೀತಿಯಾದ ಕಾಯಿಲೆ ಬರುತ್ತೆ ಅಂತಂದ್ರೆ ಸ್ವಲ್ಪ
0: ಒತ್ತಡ
1: ಆಶ್ಚರ್ಯ ಅನಿಸ್ತು.
0: ಹೌದು ಹೌದು, ಅದರಿಂದ
1: ಈ ಒತ್ತಡ, ಮಾನಸಿಕ ಕಾಯಿಲೆ, ಮಾನಸಿಕ ಸ್ಥಿತಿಗತಿಗಳು ಹೇಗೆ ಇದಕ್ಕೆ ಸಂಬಂಧಪಡ್ತವೆ? ಕಾಯಿಲೆಗೆ ಹೇಗೆ ಬರುತ್ತದೆ, ಏನ್ ಕಾರಣ, ಹೆಂಗೆ?
0: ಸಾಮಾನ್ಯವಾಗಿ ಏನಾಗುತ್ತೆ, ನಮಗೆ ಎರಡು ತರ ಕಾಯಿಲೆ, ಒಂದು ದೈಹಿಕ, ಇನ್ನೊಂದು ಮಾನಸಿಕ. ನಮ್ಮ ಮನುಷ್ಯನ ಮೂಲ ಯಾವುದೇ ಕಾಯಿಲೆ ತಗೊಳ್ಳಿ, ಚರ್ಮ ಅಂತಲ್ಲ, ಎಲ್ಲದಕ್ಕೂ ಮೂಲ ಮಾನಸಿಕ, ಯಾವುದೇ ಇರ್ಬೋದು. ಮಾನಸಿಕ ಮನುಷ್ಯ ಫಸ್ಟ್ ಒತ್ತಡ ಶುರುವಾಗುತ್ತೆ, ನಿದ್ರಾಹೀನತೆ, ಒತ್ತಡ. ಅವನ ಬಾಡಿನಲ್ಲಿ ಯಾವುದು ಅಂಗ ವೀಕ್ ಆಗಿರುತ್ತೋ ಅದ್ರ ಮೇಲೆ ತಕ್ಷಣ ಪರಿಣಾಮ ಬೀರುತ್ತೆ. ಚರ್ಮ ವೀಕ್ ಆಗಿ ಚರ್ಮದ ಮೇಲೆ ಪರಿಣಾಮ ಇರ್ಬೋದು, ಲಿವರ್ ವೀಕ್ ಆಗಿದ್ರೆ ಲಿವರ್ ಮೇಲೆ ಪರಿಣಾಮ ಇರೋದು, ಅದರಿಂದ ಲಕ್ಷಣ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ನಾವು ಕರಿತೀವಿ.
1: ಹೌದು,
0: ಮೂಲ
1: ಮನಸ್ಸು,
0: ಮನಸ್ಸು ಆಮೇಲೆ ದೈಹಿಕ.
1: ದೈಹಿಕ
0: ಸೊ ಅದಕ್ಕೆ ನಾವು ಹೋಮಿಯೋಪತಿ ನಾವು ಮಾನಸಿಕವಾಗಿ ಜಾಸ್ತಿ ನಾವು
1: ಅಧ್ಯಯನ ಮಾಡ್ಬೇಕಂದ್ರೆ ಸಾಕಷ್ಟು ಪೂರ್ತಿ ಅಧ್ಯಯನ ಮಾಡ್ಬಿಡ್ತೀರಿ.
0: ಹೌದು, ಮಾನಸಿಕವಾಗಿ ನಾವು ಜಾಸ್ತಿ
1: ಅವನ ಇತಿಹಾಸ ಮತ್ತು ಅವರ ಮನೆಯವರ ಇತಿಹಾಸ,
0: ಮನೆಯವರ ಇತಿಹಾಸ, ಅವನ ಸ್ವಭಾವ ಮತ್ತೆ ಹೆರಿಡಿಟ್ರಿ, ಅವ್ರ ಫ್ಯಾಮಿಲಿಯಿಂದ ಯಾರಿಗಾಗಿ ಏನೇನಾಗಿತ್ತು, ಇದನ್ನೆಲ್ಲ ಸ್ಟಡಿ ಮಾಡೋದ್ರಿಂದ ಮೂಲ ಕಾರಣ ಪತ್ತೆ ಹಚ್ಚುತ್ತೇವೆ. ಇದರಲ್ಲಿ
1: ಈ ಒಂದು ಈ ರೀತಿಯಾದಂತಹ ಕಾಯಿಲೆಗೆ ಚಿಕಿತ್ಸೆ ಕೊಡೋಕ್ಕಿಂತ ಮುಂಚೆ ತಾವು ಈಗ ಅವಾಗ ಹೇಳಿದ್ರಲ್ಲ, ಏನೇನು ಚಿಹ್ನೆಗಳನ್ನ ನೀವು ನೋಡ್ತೀರಂತ
0: ಸಾಮಾನ್ಯ ಮೂಲವಾಗಿ ಕೆರೆತ ಕಡತ ಅಥವಾ ಇಚ್ಚಿಂಗ್ ಅಂತೀವಿ ಸಾಮಾನ್ಯವಾಗಿ ಯಾವುದೇ ಚರ್ಮದ ಕಾಯಿಲೆ, ಕಡತ ಬರುತ್ತೆ ಅಥವಾ ನವೆ ಅಂತ ಹೇಳ್ತಾರೆ, ಅಥವಾ ಸಣ್ಣ ಸಣ್ಣ ಗುಳ್ಳೆಗಳಾಗ್ಬೋದು, ಅಥವಾ ಪೋಸ್ಟ್ಯೂಲ್ಸ್ ಅಂತೀವಿ, ಕಿವಿ ತುಂಬಿದ ಗುಳ್ಳೆಗಳಾಗ್ಬೋದು, ಅದ್ ಹಾಗೆ ಬಿಟ್ಟು ದೊಡ್ಡದಾಗುತ್ತೆ, ಅದಕ್ಕೆ ನಾಡ್ಯೂಲ್ಸ್ ಅಂತೀವಿ. ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಚರ್ಮ ರೋಗದ ಲಕ್ಷಣಗಳು. ಇನ್ನು ಕಾಯಿಲೆಯಿಂದ ಕಾಯಿಲೆಗೆ ಚಿಹ್ನೆಗಳು ವ್ಯತ್ಯಾಸ ಆಗುತ್ತೆ,
1: ಹಾಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಾದ. ಈಗ ಮತ್ತೆ
0: ಹುಣ್ಣಾಗತ್ತೆ, ಹುಣ್ಣಲ್ಲಿ ಕಿವಿ ಇರುತ್ತೆ.
1: ಈ ಗಂಭೀರವಾದಂತಹ ಕಾಯಿಲೆ ನಮ್ಮಲ್ಲಿ ಅಂತ ಹೇಳಬೇಕಂದ್ರೆ ಯಾವ ಕಾಯಿಲೆ ನಿಮಗೆ ಕಂಡು ಬರ್ತಾ ಇದೆ?
0: ಸರ್, ಎಲ್ಲಾವುದು ಗಂಭೀರವಾದ ಕಾಯಿಲೆನ ಇತ್ತೀಚಿನ ದಿನಗಳಲ್ಲಿ ಯಾವುದು ಒಂದು ತಾತ್ಸಾರ ಮಾಡೋ ಹಾಗಿಲ್ಲ.
1: ಈಗ ಹೋಮಿಯೋಪತಿ ಹೇಗೆ ಪರಿಣಾಮಕಾರಿಯಾಗಿ, ಇನ್ನು ಈಗ ತಾವು ಅವರನ್ನ ಕೇಳ್ತೀರಿ, ಪ್ರಶ್ನೆ ಕೇಳ್ತೀರಿ, ಅವರ ಇತಿಹಾಸ ಅರಿತುಕೊಳ್ತೀರಿ, ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಲ್ಲ, ಅವರು ಎಷ್ಟು ದೀರ್ಘಕಾಲ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ? ಸಾಮಾನ್ಯ ಎಲ್ಲರೂ ಏನಂತಾರೆ ಅಂದರೆ ಹೋಮಿಯೋಪತಿ ಅಂದರೆ ಸ್ವಲ್ಪ ಲಾಂಗ್ ಟ್ರೀಟ್ಮೆಂಟ್ ಅಂತ ಅಂತಾರೆ, ಇವನ ಆಯುರ್ವೇದನೂ ಕೂಡ ಹಾಗೆ ಅಂತಾರೆ ಬಿಡಿ, ಹೇಗೆ ಅವ್ರನ್ನ ನೀವು ಉಪಚರಿಸ್ತೀರಿ ಅಂತ?
0: ಇದು ಒಳ್ಳೆ ಪ್ರಶ್ನೆ. ಜನಗಳು ಸಾಮಾನ್ಯ ತಪ್ಪು ಕಲ್ಪನೆ ಇದೆ ಹೋಮಿಯೋಪತಿ ನಿಧಾನ.
1: ಹೌದು,
0: ಅದೇನಾಗುತ್ತೆ, ನಾವು ಅಕ್ಯೂಟ್ ಡಿಸೀಸ್, ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಅಕ್ಯೂಟ್ ಅಂದ್ರೆ ತಕ್ಷಣ ಬಂದಿರತಕ್ಕಂಥದ್ದು, ಕ್ರಾನಿಕ್ ಡಿಸೀಸ್ ಅಂತಂದ್ರೆ ಒಂದು ತಿಂಗಳಿಂದ, 3 ತಿಂಗಳಿಂದ, 6 ತಿಂಗಳಿಂದ, ವರ್ಷಾನುಗಟ್ಟಲಿಂದ ಇರುತ್ತೆ. ಅಕ್ಯೂಟ್ ಡಿಸೀಸ್ ನಲ್ಲಿ ಸಡನ್ ಆಗಿ ಪರಿಣಾಮ ಬೀರುತ್ತೆ. ಕ್ರಾನಿಕ್ ಡಿಸೀಸ್ ನಲ್ಲಿ ಏನಾಗ್ಬಿಡುತ್ತೆ, ಅವ್ನು ಯಾರು ಹೋಮಿಯೋಪತಿನಲ್ಲಿ ಹುಡ್ಕೊಂಡು ಬರಲ್ಲ, ಡೈರೆಕ್ಟ್ ಆಗಿ ಯಾರು ಬಂದಿರಲ್ಲ, ಅವ್ನ ಎಲ್ಲಾ ಕಡೆ ಸುತ್ತಿ ಕೊನೆಗೆ ಇಲ್ಲುವೇ ಏನೋ ಆಗ್ಬೋದೇನೋ ಅಂತ ಬರ್ತಾರೆ ಹೊರತು 100% ಆಗುತ್ತೆ ಅಂತ ಬಂದಿರಲ್ಲ.
1: ಯಾವಾಗ ಗುಣ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ ಅವಾಗ ನಂಬಿಕೆ ಬರುತ್ತೆ, ಬರ್ಬೇಕಿತ್ತು ನಾನು ಅಂತ.
0: ಅವ್ರು ಬಂದಾಗ ಏನಾಗುತ್ತೆ, ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬಂದಿರ್ತಾರೆ. ಇಲ್ಲೂ ಫಸ್ಟ್ ಟೈಮ್ ಬಂದಾಗ ಅವರು ಎಲ್ಲಾದನ್ನು ಸಹ ಮುಚ್ಚುಮರೆಯಿಂದಲೇ ಹೇಳೋದಿಲ್ಲ. ಇನ್ನು ಮುಖ್ಯವಾಗಿ ಏನಾಗುತ್ತೆ, ಅವ್ರ ಎಲ್ಲ ತಮ್ಮ ಕಾಯಿಲೆಗಳಿಗೆ ಏನ್ ಸಮಸ್ಯೆ ಇರುತ್ತೋ, ವೈದ್ಯರು ಏನ್ ಕೇಳ್ತಾರೋ, ಎಲ್ಲ ಮುಚ್ಚಿ ಮರೆಯದೆ ಹೇಳ್ಕೋಬೇಕು,
1: ಹೇಳ್ಕೋಬೇಕು.
0: ಮೊದಲನೇದು, ಎರಡನೇದು ವೈದ್ಯರು ಅಷ್ಟೇ, ಅಷ್ಟೇ ತಾಳ್ಮೆಯಿಂದ ಎಲ್ಲ ಕೇಳಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಸೂಚಿಸೋದು ಸಹ ವೈದ್ಯರ ಕರ್ತವ್ಯ.
1: ಸರ್, ಇವತ್ತು ಹೋಮಿಯೋಪತಿ ವೈದ್ಯರ ತಾಳ್ಮೆಯನ್ನು ನಾವು ಮೆಚ್ಚಲೇಬೇಕು. ಬೇರೆ ವೈದ್ಯರು ಅವರು ನಾವು ಹೇಳ್ತಾನೆ ಇರ್ತೀವಿ ಕೆಳಗಡೆ, ಹಿಂಗೆ ಅವ್ರು ಮೆಡಿಸಿನ್ ಬರೀತಾ ಇರ್ತಾರೆ, ಅಂದರೆ ಎಲ್ಲ ರೋಗಿಗಳದ್ದು ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿದೆ ಅಂತೇಳಿ ಅವ್ರ ವಿಷಯದಲ್ಲಿ ಹೇಳ್ಬೋದು, ಆದರೆ ನಿಮ್ಮಲ್ಲಿ ಆಗಿಲ್ಲ. ನೀವು ರೋಗಿ ಎಷ್ಟು ವಿವರವಾಗಿ ಮಾತಾಡ್ತಾನೆ, ಎಷ್ಟು ಹೇಳ್ಕೊಳ್ತಾನೆ, ಅಷ್ಟು ನಿಮಗೆ ಸುಲಭ ಅಲ್ವಾ? ಈಗ ಚರ್ಮ ರೋಗ ಕಾಯಿಲೆಗೆ ಹೋಮಿಯೋಪತಿ ಚಿಕಿತ್ಸೆ ತುಂಬಾ ಪರಿಣಾಮಕಾರಿ ಅಂತಂದಾಗ ಇನ್ನೊಂದು ವಿಷಯ ಅಂದ್ರೆ, ಒಂದು ದೀರ್ಘಕಾಲಿಕ ಅಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ, ಪರವಾಗಿಲ್ಲ, ಅರ್ಜೆಂಟ್ ಆಗಿ ಕೂಡ ನಾವು ಟ್ರೀಟ್ಮೆಂಟ್ ಕೊಡಬಹುದು ಅಂತ. ಮತ್ತೆ ಇನ್ನೊಂದು ಏನಂತಂದ್ರೆ, ಖರ್ಚಿಂದು ಅಂತ ಬರುತ್ತೆ ನೋಡಿ, ಇವಾಗ ವೈದ್ಯಕೀಯ ಖರ್ಚು ಬಹಳ ದೊಡ್ಡದು ನಮಗೆ.
0: ಹೌದು,
1: ಅದು
0: ಇತ್ತೀಚೆಗೆ ವೈದ್ಯಕೀಯ ವೃತ್ತಿ ಕಮರ್ಷಿಯಲ್ ಆಗ್ತಾ ಇದೆ ಸಾಮಾನ್ಯವಾಗಿ. ನಿಮ್ ಹೋಮಿಯೋಪತಿನಲ್ಲಿ ಬಹಳ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಸಿಗುತ್ತೆ. ಅದು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬಿಟ್ರಂತವೆ, 1 ರೂಪಾಯಿ ಖರ್ಚಿಲ್ಲ. ಮನೆಯಿಂದ ಆಸ್ಪತ್ರೆಗೆ ಬರಕ್ಕೆ ಏನಾದ್ರೂ ವೆಹಿಕಲ್ ಅಲ್ಲಿ ಬಂದಿದ್ರೆ, ಏನಾದ್ರು ಆಟೋ ಬಂದ್ರೆ ಬಿಟ್ಟುಬಿಟ್ರೆ ಯಾವುದೇ ಖರ್ಚು ಇಲ್ಲ. ಅಕಸ್ಮಾತ್ ನಿಮಗೆ ಸರ್ಕಾರಿ ಆಸ್ಪತ್ರೆ ಸಿಗದೆ ಹೋದ್ರೆ ಖಾಸಗಿ ಕ್ಲಿನಿಕ್ ಹೋದ್ರೆ ಒಂದು 200-300-500 ರೂಪಾಯಿ ಆಗ್ಬಿಡುತ್ತೆ.
1: ಅದು ಕಾರ್ಪೊರೇಟ್ ರೀತಿಯಲ್ಲಿ ಇರಬಾರ್ದು, ಪರವಾಗಿಲ್ಲ ಅಂದ್ರೆ ನೋಡ್ಬೇಕು, ಹುಡುಕ್ಬೇಕು. ಯಾಕಂದ್ರೆ ಹೋಮಿಯೋಪತಿನಲ್ಲಿ ಕೂಡ ಹೆಚ್ಚಿನ ಖರ್ಚು ವೆಚ್ಚಗಳಾಗೋ ರೀತಿಯೂ ಕೂಡ ಇವತ್ತು
0: ಸಿಟಿಗಳಲ್ಲಿ ಇದೆ. ಸಣ್ಣ ಸಣ್ಣ ಊರುಗಳಲ್ಲಿ ಆ ತರದ ಇನ್ನು ಬಂದಿಲ್ಲ.
1: ಸುಲಭ ಅಂದ್ರೆ ತಾವು ಹೇಳಿದಂಗೆ ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದೆ, ಇಷ್ಟೆಲ್ಲ ಸೌಲಭ್ಯ ಕೊಡುತ್ತೆ, ಆಸ್ಪತ್ರೆಗಳನ್ನು ಕಟ್ಟಿದೆ, ಅನೇಕ ಹಾಸ್ಪಿಟಲ್ಗಳು ಎಲ್ಲ ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಸಿಗ್ತಾ ಇದಾವೆ.
0: ಮಾಹಿತಿ ಕೊರತೆ, ಈ ಮಾಹಿತಿ ಕೊರತೆಯಿಂದ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಅದರ್ವೈಸ್ ಎಲ್ಲರೂ ಇತ್ತೀಚೆಗೆ ತಗೊಳ್ತಾ ಇದ್ದಾರೆ, ಬರ್ತಾರೆ.
1: ಅಂದ್ರೆ ಸಂಪೂರ್ಣವಾಗಿ ಪರಿಹಾರ ಆಗ್ಬಿಡುತ್ತೆ ಒಂದ್ಸಲ ಚಿಕಿತ್ಸೆ ತಗೊಂಡ್ಬಿಟ್ರೆ?
0: ಪರಿಹಾರ ಆಗಲಿ ಅಂತಾನೆ ಚಿಕಿತ್ಸೆ
1: ಕೊಡ್ತಾ ಇದ್ದೀವಿ. ಅಂದ್ರೆ ಈ ಕೆಲಸದ ಈ ಸೈಡ್ ಇಫೆಕ್ಟು ಅಥವಾ ಮತ್ತು ಮತ್ತು ಕಾಣಿಸುತ್ತೆ ಅಂತ ಹೇಳಿ ಹೇಳ್ತಾರಲ್ಲ, ಹೋಮಿಯೋಪತಿ ಇದರೊಳಗೆ ಏನೇ ನೀವು ಚಿಕಿತ್ಸೆ ಕೊಡಕ್ ಶುರು ಮಾಡ್ಬಿಟ್ರೆ ಸಂಪೂರ್ಣವಾಗಿ ಆ ಕಾಯಿಲೆ ಗುಣ ಆಗ್ಬಿಡುತ್ತೆ ಅಂತ ಒಂದು ಭಾವನೆ
0: ಆಗುತ್ತೆ.
1: 100%
0: ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಬೇರೆ ಬೇರೆ

0: ಪದ್ಧತಿಗಳಲ್ಲಿ ಇದರಲ್ಲಿ ಎಕ್ಸ್ಟರ್ನಲ್ ಆಯಿಂಟ್ಮೆಂಟ್ ಮುಲಾ ಮುಂದೆ ಹಚ್ತಾರೆ, ಅದನ್ನ ಅಲ್ಲಿ ಏನಾಗುತ್ತೆ ಸಪ್ರೆಸ್ ಆಗುತ್ತೆ, ಸಪ್ರೆಷನ್ ಆಗುತ್ತೆ. ಜನಗಳು ಅಷ್ಟೇನೆ, ಈಗ ಹೋಮಿಯೋಪತಿ ಡಾಕ್ಟರ್ ಹತ್ರ ಬಂದಾಗ ಔಷಧಿಗಳ ಜೊತೆಗೆ ಆಯಿಂಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ.
1: ಆದ್ರೆ
0: ಅದನ್ನ ಆಕ್ಚುಲಿ ನಾವು ಅದನ್ನ ಸಪೋರ್ಟ್ ಮಾಡಲ್ಲ, ಯಾಕೆಂತಂದ್ರೆ ಅದು ಅವಶ್ಯಕತೆ ಇರೋದಿಲ್ಲ. ಕಾಯಿಲೆಗೆ ಮೂಲ ಕಾರಣ ಒಳಗಡೆ, ಅದನ್ನ ಕಂಡಿಡಿದ್ರೆ ಚಿಕಿತ್ಸೆ ಕೊಡಬೇಕಾಗುತ್ತೆ. ಇದೇನಾದ್ರು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಗೆ ಸೈಕಲಾಜಿಕಲ್ ಎಫೆಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೋದೇ ಹೊರತು ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ವಾಸಿ ಆಗಲ್ಲ. ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಯಿಂಟ್ಮೆಂಟ್ ಆಗ್ತಕ್ಕಂತ ಸಪ್ರೆಸ್ ಆಗುತ್ತೆ, ಸಪ್ರೆಸ್ ಆಗಿ ಅದು ಬೇರೆ ಕಾಯಿಲೆ ತರ ಕಾಣಿಸ್ಕೊಳತಕ್ಕ ಅವಕಾಶ ಜಾಸ್ತಿ ಮುಂದಕ್ಕೆ.
1: ಈಗ ತಾವು ಈಗ ಹೋಮಿಯೋಪತಿ ಒಂದು ವೈದ್ಯ ಪದ್ಧತಿ ಹೇಗೆ ಅಂತಂದ್ರೆ ಅದಕ್ಕೆ ಒಂದು ಸಪರೇಟ್ ಆದಂತಹ ಒಂದು ಅರ್ಥ ವಿವರಣೆ ಕೊಡ್ತಿರ್ತಾವೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಹೋಮಿಯೋಪತಿ ವೈದ್ಯ ಪದ್ಧತಿಯ ಒಂದು ಲಕ್ಷಣ ಹೇಗೆ ಮಾಡೋದು ಕೆಲಸ ಮಾಡೋದು?
0: ಈಗ ಹೋಮಿಯೋಪತಿನಲ್ಲಿ ಅದರ ಮೂಲ ತತ್ವ ಸಿಮಿಲಿಯಾ ಸಿಂಗಲ್ಸ್ ಕರೆಂಟ್ ಅಂತ. ಅಂದ್ರೆ ಯಾವ ವಸ್ತು ನಿಮಗೆ ಕಾಯಿಲೆ ಉಂಟು ಮಾಡುತ್ತೋ ಅದೇ ವಸ್ತುನ ಔಷಧಿ ರೂಪದಲ್ಲಿ ಕೊಟ್ಟಾಗ ಅದು ವಾಸಿ ಮಾಡುತ್ತೆ,
1: ಪ್ರಚೋದಿಸೋದು. ಅದರ ಮೂಲಕವಾಗಿನೇ ಅದನ್ನ ಆರಾಮ ಮಾಡಬೇಕು.
0: ಮುಳ್ಳನ್ನ ಮುಳ್ಳಿನಲ್ಲಿ ತೆಗೆದು ಆತರ. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಗೆ ಈರುಳ್ಳಿ ನಾನು ಕಟ್ ಮಾಡ್ಬೇಕಾದ್ರೆ ಕಣ್ಣು ನೀರು ಬರುತ್ತೆ ಸಾಮಾನ್ಯವಾಗಿ. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಆ ಈರುಳ್ಳಿಂದ್ರೆ ತಯಾರಿಸತಕ್ಕಂಥ ಒಂದು ಔಷಧಿ ಇದೆ, ಆಲಿಯಂ ಸೀಪ ಅಂತ. ಯಾರಿಗೆ ಕಣ್ಣಲ್ಲಿ ನೀರು ಬರುತ್ತೆ, ನೆಗಡಿ ಆಗುತ್ತೆ, ಅದನ್ನೇ ಔಷಧಿ ರೂಪದಲ್ಲಿ ಕೊಟ್ಟಾಗ ವಾಸಿ ಆಗುತ್ತೆ. ಇದು ಹೋಮಿಯೋಪತಿಯ ತತ್ವ. ಸೊ ಹೀಗಾಗಿ ನಾವು ಏನಾಗುತ್ತೆ, ರೋಗ ಲಕ್ಷಣಗಳನ್ನ ಆಧರಿಸಿ ಅದರ ಜೊತೆಗೆ ವಿಶೇಷವಾದ ಚಿಹ್ನೆಗಳನ್ನು ಗಮನಿಸಿ ಔಷಧಿ ಕೊಡ್ತೀವಿ. ಹಾಗಾಗಿ ಬಹಳ ಪರಿಣಾಮಕಾರಿ ಕೆಲಸ ಮಾಡುತ್ತೆ.
1: ಈಗ ಚರ್ಮ ಕಾಯಿಲೆ ಒಳಗಿಂದ ಆರಾಮ ಆಗಬೇಕು ಅಂತ ಅನ್ನೋದನ್ನ ಹೇಳಿದಂಗ ಆಯ್ತೀನಿ. ಅವ್ರ ಮೇಲ್ಗಡೆ ಹಚ್ಚಲೇಬೇಕಾದ್ರೆ ಸಮಾಧಾನಕ್ಕೆ ಒಂದು ಆಯಿಂಟ್ಮೆಂಟ್ ಕೊಡ್ತೀರಿ, ಅದಕ್ಕೂ ಕೂಡ ಎಲ್ಲಾ ವೈದ್ಯ ಪದ್ಧತಿಯಲ್ಲಿ ಇದ್ದಂಗೆ ನಿಮ್ಮಲ್ಲಿ ಕೂಡ ಆಯಿಂಟ್ಮೆಂಟ್ಸ್ ಇರುತ್ತೆ. ಅಂದ್ರೆ ಈಗ ಏನೋ ಒಂಥರ ಒಂದೇ ರೀತಿ ಔಷಧ ಕಾಣಿಸುತ್ತಲ್ಲ ಅಂತ ಒಂದು ಭಾವನೆ ಚರ್ಮ ರೋಗಕ್ಕೆ. ತಾವು ನಾನು ಈ ಬೇರೆ ಯಾರಾದ್ರೂ ನಾನು ಹೋಗಿದ್ದೆ ಹಾಸ್ಪಿಟ್ಲಿಗೆ ನನಗೂ ಅದನ್ನೇ ಕೊಟ್ರು ಅಂತಾರಲ್ಲ, ಇದು ಏನು?
0: ಇದು ತಪ್ಪು ಕಲ್ಪನೆ. ಏನಾಗುತ್ತೆ, ಸಾಮಾನ್ಯ ಜನರಿಗೂ ಅಂತಲ್ಲ, ಈ ಒಂದು ಎಜುಕೇಟೆಡ್ ಪೀಪಲ್ಗೂ ಸ್ವಲ್ಪ ಅಷ್ಟರನ್ನಲ್ಲ ಅದೇ ಅನುಭವ ಆಗುತ್ತೆ. ಯಾಕೆಂದ್ರೆ ಔಷಧಿ ನೋಡಕ್ ಒಂದೇ ತರ ಇರುತ್ತೆ. ಆ ಸಣ್ಣ ಸಣ್ಣ ಗುಳಿಗೆಗಳು ಏನಿದೆ ಅದನ್ನ ಗ್ಲಾಬ್ಯುಲ್ಸ್ ಅಂತ ಕರಿತೀವಿ. ಅದಕ್ಕೆ ಔಷಧಿ ಹಾಕಕ್ ಮುಂಚೆ ಅದು ಪ್ಲೈನ್ ಗ್ಲಾಬ್ಯುಲ್ಸ್, ಸಕ್ಕರೆ ಗುಳಿಗೆ ಏನು ಇರಲ್ಲ. ನಮ್ಮಲ್ಲಿ 2,000-3,000 ಔಷಧಿಗಳಿವೆ. ಔಷಧಿಗಳನ್ನ ಮಿಕ್ಸ್ ಮಾಡಿದ ಮೇಲೆ ಅದು ಔಷಧಿ ಆಗುತ್ತೆ. ಯಾವ ರೋಗಿಗೆ ಯಾವ
1: ಗುಳಿಗೆ
0: ಮಕ್ಕಳು ಬಂದ ತಕ್ಷಣ ಕೊಟ್ಬಿಡ್ತೀವಿ, ಗಲಾಟೆ
1: ಮಾಡ್ತೀರಪ್ಪ
0: ಅಂತ.
1: ಔಷಧಿ ಹಾಕಿದ್ಮೇಲೆ ಕೊಡಂಗಿಲ್ಲ,
0: ಔಷಧಿ ಹಾಕಿದ್ಮೇಲೆ ಕೊಡಕ್ ಬರೋದಿಲ್ಲ, ಔಷಧಿ ಆಗುತ್ತದ, ಅದು ಔಷಧಿ ಆಗುತ್ತವ. ಹೀಗಾಗಿ ನೋಡಕ್ ಒಂದೇ ತರ ಇರುತ್ತೆ, ಆದ್ರೆ ಅದು ಔಷಧಿಗಳು ಬೇರೆ ಬೇರೆ ಆದ್ರಿಂದ ಇದು ಸ್ವಲ್ಪ ಕೆಲವ್ರಿಗೆ ಇನ್ನೂ ಅವೇರ್ನೆಸ್ ಬೇಕಾಗುತ್ತೆ.
1: ಅಂದ್ರೆ ಔಷಧಗಳು ಬೇರೆ ಬೇರೆ ಇರ್ತವೆ, ನೋಡಕ್ ಒಂದೇ ರೀತಿ ಕಾಣಿಸಿದ್ರು ಕೂಡ ಈ ಮಾರ್ಗ ಹೆಂಗೆ ಅಂದ್ರೆ ಒಂದು ಬಸ್ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬರುತ್ತೆ, ಎಲ್ಲಾ ಆರಾಮ್ ಮಾಡ್ಕೊಂಡು ಲಾಸ್ಟಿಗೆ ಬರೋದು. ಹೌದಲ್ಲ, ಆ ರೀತಿ ಒಂದು ಉದಾಹರಣೆ. ಅಂದ್ರೆ ಒಂದೇ ರೀತಿ ಔಷಧ ಇದೆಯಲ್ಲ, ಒಂದೇ ಔಷಧ ಅಂತ ನಾವು ಹೇಳ್ತೀವಿ. ಈಗ ಕೆಲಸಲ್ಲ, ಒಂದು ಔಷಧ ಕೊಟ್ರೆ ಪರಿಣಾಮಕಾರಿಯಾಗಿ ಸಂಪೂರ್ಣವಾಗಿ ಅವನಿಗೆ ಅದು ಕೆಲಸ ಮಾಡಬೇಕು, ಆ ರೀತಿಯಾದಂತಹ ಒಂದು ವಿಚಾರ ಪದ್ಧತಿ ಇದೆಯಲ್ಲ ನಿಮ್ಮಲ್ಲಿ?
0: ಹೌದು ಹೌದು. ಯಾಕೆಂದ್ರೆ ನಾವು ವ್ಯಕ್ತಿಯನ್ನ ಸಮಗ್ರವಾಗಿ
1: ಪರಿಶೀಲಿಸ್ತೀವಿ,
0: ಇಂಡಿವಿಜುವಲೈಸೇಷನ್ ಅಂತೀವಿ. ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಭಿನ್ನ. ಈಗ ಚರ್ಮ ರೋಗನೇ ತಗೊಳ್ಳೋಣ,
1: ಹೌದು,
0: ಯಾವ್ದೋ ಒಂದು ಇಸ್ಬೋ ಅಥವಾ ಒಂದು ಸ್ಕೇಬಿಸ್ ಏನೋ ಒಂದು ರೋಗ ಬಂದಿರುತ್ತೆ. 4 ಜನಕ್ಕೆ ಕಜ್ಜಿನ ಸ್ಕೇಬಿಸ್ ಅಂತಲೇ ಇಟ್ಕೊಳ್ಳೋಣ. 4 ಜನಕ್ಕೂ ಸ್ಕೇಬಿಸ್ ಇದ್ರೆ 4 ಜನಕ್ಕೆ ಒಂದೇ ಔಷಧಿ ಬರೋದಿಲ್ಲ, ಪ್ರತಿಯೊಬ್ಬನಿಗೂ ಬೇರೆ ಬೇರೆ ಔಷಧಿ. ಯಾಕೆಂದ್ರೆ ಅವನ ಸ್ವಭಾವ, ಅವನ ಒಂದು ಮಾನಸಿಕ ಸ್ವಭಾವ, ಅವನು ಬೆಳೆದಿರ್ತಕ್ಕಂಥ ವಾತಾವರಣ, ಅವನಲ್ಲಿರ್ತಕ್ಕಂಥ ಚಿಹ್ನೆ. ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ರೋಗ ಲಕ್ಷಣ ಏನ್ ಹೇಳ್ತೀವಿ, ಡಯಾಗ್ನೋಸಿಸ್ ಏನ್ ಮಾಡ್ತೀವಿ, ರೋಗದ ಲಕ್ಷಣ ಸೇಮ್ ಇರ್ಬೋದು, ಆದ್ರೆ ವೈಯಕ್ತಿಕ ಚಿಹ್ನೆ ಬೇರೆ ಬೇರೆ ಇರುತ್ತೆ. ಈಗ ನೋಡಿ, ಕೆಲವ್ರಿಗೆ ತಣ್ಣೀರು ಹಾಕಿದ್ರೆ ಕಡಿಮೆ ಆಗುತ್ತೆ, ಕೆಲವ್ರು ಬಿಸಿನೀರು ಬಿದ್ದರೆ ಕಡಿಮೆ ಅನ್ಸುತ್ತೆ, ಕಾಯಿಲೆ ಒಂದೇ. ಇನ್ ಕೆಲವ್ರಿಗೆ ಮೀನ್ ತಿಂದ್ರೆ ಜಾಸ್ತಿ ಆಗ್ಬೋದು, ಇನ್ ಕೆಲವ್ರಿಗೆ ಹಾಲು ಕುಡಿದ್ರೆ ಜಾಸ್ತಿ ಆಗ್ಬೋದು. ಇದನ್ನೆಲ್ಲ ಗಮನಿಸಿ ಔಷಧಿ ಕೊಡಬೇಕಾಗುತ್ತೆ. ಹಾಗಾಗಿ ಇದೊಂಥರ ವಿಶೇಷವಾದ ಚಿಕಿತ್ಸೆ.
1: ಹೌದು. ಈಗ ಅಂದ್ರೆ ಬಹಳ ಸಲ ಏನಂತ ಗೊತ್ತಾ, ಈ ಅಲರ್ಜಿ ಅಲರ್ಜಿ ಅಂತ ಹೇಳ್ತಾರೆ ನೋಡಿ ಸರ್, ಚರ್ಮ ರೋಗ ಕಾಯಿಲೆಗೂ ಅಲರ್ಜಿ ಇರುತ್ತಾ?
0: 100% ಪೊಲ್ಯೂಷನ್ ಇಂದ ಬರುತ್ತೆ. ಕೆಲವೊಂದ ನೀವು ಡಸ್ಟ್ ಗಳು, ಪಾರ್ಥೆನಿಯಂ ಅಲರ್ಜಿ ಇರ್ಬೋದು, ಕೆಲವು ಫುಡ್ ಇಂದ ಇರ್ಬೋದು,
1: ನೆರಳಿಂದ ಬಿಸಿಲಿಗೆ ಹೋದ್ರು ಕೂಡ ಚರ್ಮ ಕೊಚ್ಚ ಕೊಚ್ಚ ಅಂತ,
0: ಆಯಿಲ್ಸ್ ಇರ್ಬೋದು, ಇದೆಲ್ಲ ತರ ಅಲರ್ಜಿಂದ ಬರುತ್ತೆ.
1: ಈ ನೆರಳಿಂದ ಬಿಸಿಲಿಗೆ ಹೋದಾಗ
0: ಹೌದು,
1: ಚರ್ಮ ಒಂಥರ
0: ಅಲ್ಟ್ರಾವಯೊಲೆಟ್ ರೇಸ್, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿ, ಯಾಕೆ ಎಲ್ಲರೂ ಒಂದೇ ತರ ಇರೋದಿಲ್ಲ.
1: ಸರ್, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆ ಅಂತಂದಾಗ ಅವ್ ಗುಣಮುಖ ಆಗುವಂತ ಸಾಮರ್ಥ್ಯ ಕೆಲವು ವ್ಯಕ್ತಿಗಳಿಗೆ ಜಾಸ್ತಿ ಇರುತ್ತೆ, ಕೆಲವರಿಗೆ ಕಮ್ಮಿ ಇರುತ್ತಾ?
0: ಆ ತರದ
1: ರಿಯಾಕ್ಟ್ ಬೇಗ ಆದ್ರೂ, ಬೇಗ ಅಂದ್ರೆ ಒಂದು ಔಷಧಕ್ಕೆ ಅವರು ಪ್ರತಿಕ್ರಿಯೆ ಚೆನ್ನಾಗಿ ಕೊಡ್ಬೇಕಂದ್ರೆ ಗುಣ ಆಗ್ಬೇಕು ಅಂತ.
0: ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು, ನಮ್ಮ ಆಹಾರ ಕ್ರಮ ಚೆನ್ನಾಗಿರ್ಬೇಕು, ಅವಾಗ ಪರಿಣಾಮಕಾರಿ ಕೆಲಸ ಮಾಡುತ್ತೆ.
1: ಸರ್, ಈಗ ಈ ಚರ್ಮ ರೋಗ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ವಿ, ಚರ್ಮದ ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿರುವಂತ ಔಷಧಗಳ ಬಗ್ಗೆ ಸ್ವಲ್ಪ ಮಾತಾಡಿ.
0: ಔಷಧಿಗಳನ್ನ ಏನಾಗುತ್ತೆ, ನಾ ಇಲ್ಲಿ ಹೇಳ್ಬಿಟ್ರೆ
1: ಅದನ್ನ ತಗೋತಾರೆ.
0: ಈಗ ನಾನು ಆಗ್ಲೇ ಹೇಳಿದೆ, ಏನು ಎಕ್ಸಿಮಾ ಅಂತ
1: ಹೇಳಿ,
0: ಯಾರು ಎಕ್ಸಿಮಾ ಅದೇ ಔಷಧ ತಗೊಂಡ್ಬಿಟ್ಟು ಅದು ಎಲ್ರಿಗೂ ಬರುತ್ತೆ.
1: ಪದೇ ಪದೇ ಹೇಳ್ತಾ ಇದ್ದಿರ್ತಾವೆ, ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಆಗುತ್ತೆ, ಆಮೇಲೆ ಗುಳಿಗೆ ಒಂದೇ ಇದ್ರು ಸಾವಿರಾರು ಔಷಧಗಳು ಆಗಿ ಪರಿಣಮಿಸ್ತವೆ.
0: ಹೌದು, ಹಾಗಾಗಿ ಔಷಧಿಗಳು

0: ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಜನಗಳಿಗೆ ಮಾಹಿತಿಗೋಸ್ಕರ ಒಂದು ನಾಲ್ಕು ಔಷಧಿ ಹೇಳ್ತೀನಿ. ಆರ್ಸೆನಿಕ್ ಮಾಲ್ವ್ ಇರ್ಬೋದು, ಸಲ್ಫರ್ ಇರ್ಬೋದು, ನೈಟ್ರಮ್ಯೂರ್ ಇರ್ಬೋದು, ಬ್ರಯಾನಿಯಾ, ಹೀಗೆ ಹಲವಾರು ಔಷಧಿಗಳು. ಎಲ್ಲ ಔಷಧಿಗಳನ್ನು ಸಹ ಉಪಯೋಗಿಸ್ತೀವಿ ನಾವು. ಇಂಥದ್ದೇ ಔಷಧಿ ಅಂತ ಏನಿದೆ ಪರ್ಟಿಕ್ಯುಲರ್ ಇದೇ ಔಷಧಿ ಕೊಡಬೇಕಂತ, ಆ ವ್ಯಕ್ತಿಯ ರೋಗ ಲಕ್ಷಣಗಳ ಅನುಸಾರವಾಗಿ ಅವರಿಗೆ ಯಾವುದು ಸೂಟ್ ಆಗುತ್ತೋ ಔಷಧಿ ಕೊಡ್ತೀವಿ.
1: ಅಂದ್ರೆ ಈಗ ಔಷಧಿಗಳನ್ನ ಹೇಳ್ತಿದ್ರು ತಾವು, ಈ ಔಷಧಿಗಳು ಸ್ವಲ್ಪ ಗಂಭೀರವಾದಂತಹ ಕಾಯಿಲೆಗಳಿಗೆ ಅದು ವೈದ್ಯರ ಒಂದು ನೆರವಿನಲ್ಲೇ ತಗೋಬೇಕು. ಈಗ ಸುಮ್ಮನೆ ಒಂಚೂರು ಏನೋ ಚರ್ಮ ಸ್ವಲ್ಪ ಏನೋ ಆಗಿದೆ, ಈಗ ತದ್ದು ಟೈಪ್ ಕಾಣಿಸುತ್ತೆ ನೋಡಿ, ಅದಕ್ಕೆ ಒಂಚೂರು ಆಸ್ಪತ್ರೆಗೆ ಹೆಂಗೆ ಮೆಡಿಕಲ್ ಶಾಪಿಗೆ ಹೋಗಿ ಸ್ವಲ್ಪ ಏನಾದ್ರು ಕೊಡಿ ಅಂತಾರಲ್ಲ, ಹಂಗೆ ಹೋಮಿಯೋಪತಿ ಔಷಧಾಲಯಕ್ಕೆ ಹೋಗಿ ಒಂಚೂರು ಕೊಡಿ ಸರ್ ಅಂತ ಹೇಳಿ ಕೇಳ್ಬೋದಾ?
0: ಅಲ್ಲ, ನೀವು ಔಷಧಾಲಯಕ್ಕೆ ಹೋದ ಡಾಕ್ಟರ್ ಇರ್ತಾರ ನೋಡ್ಕೊಂಡು ನಿಮ್ಗೆ ಯಾವ ಔಷಧಿ ಸಾಕಾಗುತ್ತೆ ಅದನ್ನೇ ಕೊಟ್ಬಿಡ್ತಾರೆ. ಡೈರೆಕ್ಟ್ ಆಗಿ ತಗೊಳೋದು ನಾನು ಹೇಳಿದ್ನಲ್ಲ, ಸರ್ವರೋಗಕ್ಕೂ ಒಂದೇ ಔಷಧಿ ಅಂತ ಇಲ್ಲ. ಇಲ್ಲ, ನೀವು ಜ್ವರ ಬಂತು
1: ತಗೊಳ್ಳೇಬಾರದು,
0: ಪ್ಯಾರಾಸಿಟಮಾಲ್ ಅಂದ್ರೆ ಎಲ್ಲ ಜ್ವರಕ್ಕೂ ಆಗ್ಬಿಡುತ್ತೆ,
1: ಚರ್ಮ ರೋಗ ಕಾಯಿಲೆ ಅದು ಜಾಸ್ತಿ ಆಗ್ಬಿಡುತ್ತೆ, ಬೇಕಾರ
0: ಜಾಸ್ತಿನೂ ಆಗ್ಬೋದು ಅಥವಾ ನೀವು ವಾಸಿ ಅದ್ರಲ್ಲಿ ಆಗ್ದೇ ಇರ್ಬೋದು, ಯಾಕೆಂದ್ರೆ ಆ ಔಷಧಿ ಅವನು ಸೆಟ್ ಆಗಿರಲ್ಲ. ಅವಾಗ ಏನಾಗುತ್ತೆ, ಸಿಸ್ಟಮ್ ಮೇಲೆ ಒಂದು ತಪ್ಪು ಕಲ್ಪನೆ
1: ಬಂದ್ಬಿಡುತ್ತೆ. ಈಗ ಆರಂಭದಲ್ಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ತಾವು ಸೂಕ್ಷ್ಮವಾಗಿ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ರಿ, ಎಲ್ಲಾ ಕಡೆನೂ ಕೂಡ ಹೈಜಿನಿಕ್ ಬಹಳ ಮುಖ್ಯ. ಅಂದ್ರೆ ಸ್ವಚ್ಛತೆ ನಗರದಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತೀವಿ, ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಅದು ಸ್ವಚ್ಛತೆ ರೀತಿ ಇರಲಿಕ್ಕಿಲ್ಲ.

0: Pardon? मेरे लिए ऐसे व्यक्ति का सामना करना जिसने मेरे पुत्र की हत्या की थी आसान नहीं था, पर उस समय मेरे जहन में बस यही पंक्तियां आई, हिंद के सैनिक तुझे प्रणाम, सारी दुनिया में तेरा नाम, दुश्मन के गलियारे में भी होती है तेरी चर्चा आम। सलाम सलाम
1: सीमा
2: और अब इसी कार्यक्रम के साथ हम अपने आज के उमंग प्रसारण को विराम देने की आज्ञा चाहेंगे। तो अपने मित्र अजीत को उमंग कार्यक्रम की तकनीकी टीम यानी जगबंधु, कुसुमलता, चेतना, अर्शद, प्रसून और हमारे आज के विशेषज्ञ प्रोफेसर सुमन संजय कुमार जी के साथ आज्ञा दीजिए। नमस्कार।
3: उमंग, उमंग, उमंग, उमंग, उमंग।
4: ಸ್ನೇಹಿತರೆ, ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್ ಕೇಳಿದ್ರಿ.
5: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
6: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
5: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
6: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
8: ಬ್ರೋ, ಪ್ರತಿದಿನ 6-7 crore ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 crore ಟೂ ವೀಲರ್ಸ್ ಮತ್ತು 3 crore ಕಾರ್ಸ್ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
9: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
8: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ಮ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
10: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ. ಇವತ್ತಿನ ಹೊಂಬಿಸಿಲಿನಲ್ಲಿ ಗಣಿತದ ಪ್ರಶ್ನೆ ಇದೆಯಾ ಅಂತ ಒಬ್ರು ಕೇಳ್ತಾ ಇದ್ದಾರೆ. ಗಣಿತದ ಪ್ರಶ್ನೆ ಇಲ್ಲ ಅಂದ್ರೆ ನೀವು ಲೆಕ್ಕಾಚಾರ ಹಾಕುವಂತ ಪ್ರಶ್ನೆ ಇಲ್ಲ, ಆದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಂತೂ ಒಂದಿದೆ. ಆಯ್ತಾ, ಇದೀಗ ಮೊದಲಿಗೆ ಕನ್ನಡ ಚಲನಚಿತ್ರರಂಗ ಹಾಗೆ ಹಿಂದಿ ಚಲನಚಿತ್ರರಂಗದ ಕುರಿತಾಗಿ ಒಂದೊಂದು ಪ್ರಶ್ನೆಯನ್ನ ಕೇಳಿ ಮುಗಿಸಿದ್ರೆ ಮುಂದಕ್ಕೆ ನಾವು ಗಣಿತದ ಪ್ರಶ್ನೆಯ ಗಡೆಗೆ ಹೋಗ್ಬೋದು. ಒಂದು ಹಾಡಿನ ಟ್ಯೂನ್ನ ಕೇಳಿಸ್ತೀನಿ, ಇದು ಯಾವ ಹಾಡಿನ ಟ್ಯೂನ್ ಅಂತ ನೀವು ನನಗೆ ಹೇಳಬೇಕು. ಆಯಿತಾ, ಮಧ್ಯದಿಂದ ತೆಕ್ಕೊಂಡಿದ್ದೀನಿ, ಇಲ್ಲಿಂದಲೋ ಹೆಕ್ಕಿ ತೆಗೆದಿರುವಂತಹ ಟ್ಯೂನ್ ಇದು. ಆದರೆ ತುಂಬಾ ಜನಪ್ರಿಯವಾದಂತಹ ಗೀತೆ, ನೀವು ಖಂಡಿತ ಕನ್ನಡಿಗರಾಗಿದ್ದರೆ ಈ ಗೀತೆಯನ್ನು ಕೇಳೇ ಇರ್ತೀರಿ. ಮತ್ತು ಎಷ್ಟೋ ಸಲ ಮನೆಯಲ್ಲಿ ರೇಗಿಸ್ಬೇಕಾದ್ರೆ ಬೇರೆ ಬೇರೆ ಸಮಯದಲ್ಲಿ ಎಲ್ಲ ಈ ಹಾಡನ್ನ ಹಾಡೇ ಇರ್ತೀರಿ. ನಿಮ್ಮ ಹೆಂಡತಿಗಿರಬಹುದು, ಮಕ್ಕಳಿಗಿರಬಹುದು, ಯಾರಿಗಾದರೂ ಸರಿ ಈ ಹಾಡು ಹಾಡೇ ಇರ್ತೀರಿ. ಅಂಥದ್ದೊಂದು ಗೀತೆಯ ಒಂದು ತುಣುಕನ್ನು ಕೇಳಿಸ್ತೀನಿ, ಇದು ಯಾವ ಗೀತೆಯದ್ದು ಅಂತ ನೀವು ನನಗೆ ಹೇಳಬೇಕು.

ಗೊತ್ತಾಯ್ತಲ್ಲ ಯಾವ ಹಾಡು ಅಂತ, ಗೊತ್ತಾಗಿಲ್ಲ ಅಂದ್ರೂ ಬೇಗ ಗೊತ್ತು ಮಾಡಿಕೊಡು, ನಂಗೆ ಕಳಿಸ್ಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಈಗಲೇ ಹೇಳ್ತಾ ಇದ್ದೀನಿ, ಸಿನಿಮಾದ ಹೆಸರನ್ನು ಕೇಳಿಲ್ಲ, ಹಾಡಿನ ಮೊದಲ ಸಾಲನ್ನ ನೀವು ಕಳಿಸಿದ್ರೆ ಸಾಕು. ಯಾವ ಹಾಡಿದು ಅಂತ ಹೇಳ್ಬೇಕು ನನಗೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಾನು ಒಂದು ಮ್ಯೂಸಿಕ್ ಬಿಟ್ನ ಕೇಳಿಸಿ ಇದು ಯಾವ ಚಿತ್ರದ್ದು ಅಂತ ಕೇಳಿದ್ದೆ. ಯಾವ ಚಿತ್ರದ್ದು ಅಲ್ಲ, ಯಾವ ಹಾಡಿನ ಮೊದಲ ಸಾಲನ್ನು ನೀವು ಹೇಳಬೇಕು ಅಂತ ಹೇಳಿದೆ. ಅದಕ್ಕೆ ಯಾರೆಲ್ಲ ಸರಿ ಉತ್ತರ ಕಳಿಸಿದ್ದಾರೆ ಅಂದರೆ ಸುಬ್ರಹ್ಮಣ್ಯ, ಜಯಂತ, ಜಗದಾಂಬಿಕಾ, ದಿಲೀಪ್ ಕಲ್ಯಾಣ್ಕರ್, ನೇತ್ರ, ಸುಧಾ ಬೂದಿಹಾಳ್, ಹಾಗೇನೆ ಎನ್ ಜಿ ಬಸವರಾಜ್, ಬಿ ಎಂ ವಿಶ್ವನಾಥ, ರಾಜೇಶ್ವರಿ ಕೊಟ್ರೇಶ್, ರಾಜ್ಕುಮಾರ್ ಕಾತರ್ಕಿ, ನಾಗರಾಜ್ ರೆಡ್ಡಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹೌದು, ನೀವೆಲ್ಲ ಗೆಸ್ ಮಾಡಿದ್ದು ಕರೆಕ್ಟು. ಕವಿರತ್ನ ಕಾಳಿದಾಸ ಚಿತ್ರದ ಅಳ್ಬ್ಯಾಡ್ ಕಣೆ ಸುಕ್ಕೀರೆ ಅನ್ನುವಂತಹ ಗೀತೆಯ ತುಣುಕನ್ನು ಕೇಳಿಸಿದ್ದೆ. ಇದೀಗ ಇಡೀ ಗೀತೆಯನ್ನೇ ನಿಮ್ಗೆ

0: Είναι δυνατόν. Απα.
1: ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಹೊಂಬಿಸಿಲಿನಲ್ಲಿ ಮುಂದಿನ ಪ್ರಶ್ನೆ ರೆಡಿಯಾಗಿದೆ. ಇದೀಗ ಒಂದು ಮ್ಯೂಸಿಕ್ ಬಿಟ್ನ ಕೇಳಿಸ್ತೀನಿ. ಇದು ಹಿಂದಿ ಚಿತ್ರದ ಮ್ಯೂಸಿಕ್ ಬಿಟ್. ಈ ಒಂದು ಮ್ಯೂಸಿಕ್ನ ಕಂಪೋಸರ್ ಯಾರು ಅಂತ ನೀವು ನನಗೆ ಹೇಳಬೇಕು. ಮ್ಯೂಸಿಕ್ ಕಂಪೋಸರ್ ಯಾರು ಅಂತ ಹೇಳಬೇಕು. ಸಂಗೀತ ಸಂಯೋಜಕರು ಯಾರು ಅನ್ನೋದು ನನ್ನ ಪ್ರಶ್ನೆ.

ಇದು ಕೂಡ ಫೇಮಸ್ ಗೀತೆಯ ತುಣುಕೆ ಖಂಡಿತ. ಈ ಹಾಡನ್ನು ಕೂಡ ನೀವು ಕೇಳೇ ಇರ್ತೀರಿ. ಹಿಂದಿ ಚಲನಚಿತ್ರ ರಸಿಕರು ಎಲ್ಲರಿಗೂ ಕೂಡ ಬಹಳ ಇಷ್ಟವಾದಂತಹ ಗೀತೆ ಅಂತ ಹೇಳಬಹುದು. ಅಷ್ಟರಮಟ್ಟಿಗೆ ಜನಪ್ರಿಯ ಗೀತೆಯ ತುಣುಕನ್ನೇ ಆಯ್ದು ಕೇಳಿಸಿರೋದು. ಯಾವ ಕಂಪೋಸರ್ ಈ ಒಂದು ಮ್ಯೂಸಿಕ್ನ ಕಂಪೋಸ್ ಮಾಡಿದ್ದು ಅಂತ ನೀವು ನನಗೆ ಹೇಳಬೇಕು. ಅವರ ಹೆಸರು ಹೇಳಿದರೆ ಸಾಕು. ಈಗಾಗಲೇ ಸರಿ ಉತ್ತರ ಬಂದಿದೆ, ಹಾಗೆ ತಪ್ಪು ಉತ್ತರಗಳು ಕೂಡ ಬರ್ತಾ ಇದೆ. ಸರಿನೋ ತಪ್ಪೋ, ಒಂದು ಸ್ಪೋರ್ಟಿವ್ ಸ್ಪಿರಿಟಲ್ಲಿ ನೀವೆಲ್ಲ ಆನ್ಸರ್ ಕಳಿಸ್ತೀರಲ್ಲ, ಅದೇ ನಮಗೆ ಖುಷಿ ಕೊಡೋದು, ಮತ್ತು ಅದೇ ಈ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸೋದು. ಇದೀಗ ಕಾಲಾವಕಾಶಕ್ಕಾಗಿ ಮತ್ತೊಂದು ಚಂದದ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ.

ಸರಿಯಾದಂತಹ ಉತ್ತರಗಳನ್ನ ಕಳಿಸಿರೋದು ಬಾಬಾ ಕಲ್ಯಾಣ್, ಬಿಂದು ಪ್ರಕಾಶ್, ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ, ನಿತ್ಯ, ಹೊನ್ನೂರು ಅಲಿ, ಗಜಾನ್ನ ಭಟ್, ದಿಲೀಪ್ ಕಲ್ಯಾಣ್ಕರ್, ರೂಪ ಪಾಂಡುರಂಗರಾವ್, ಹಾಗೆ ಸುಭಾನ್ ಕೋರಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸಾರಿ, ದಿಲೀಪ್ ಅವರ ಹೆಸರು ಎರಡು ಸಲ ಹೇಳಿಬಿಟ್ಟೆ. ಸಾರಿ ಸಾರಿ ಸಾರಿ. ಓಕೆ, ಎಲ್ಲರ ಉತ್ತರ ಸರಿಯಾಗಿತ್ತು. ನಾನು ಕೇಳಿದಂತಹ ಪ್ರಶ್ನೆ ಏನಾಗಿತ್ತು ಅಂದರೆ ಇದರ ಮ್ಯೂಸಿಕ್ ಕಂಪೋಸರ್ ಯಾರು ಅಂತ. ಮ್ಯೂಸಿಕ್ ಬಿಟ್ ಹೇಗಿತ್ತು?

ಸರಿಯಾದಂತಹ ಉತ್ತರ ಆಗಿತ್ತು ಆರ್ ಡಿ ಬರ್ಮನ್ ಓ ಮೇರೆ ಸೋನಾ ಅನ್ನುವಂತಹ ಗೀತೆಯ ತುಣುಕನ್ನು ನಾನು ನಿಮಗೆ ಕೇಳಿಸಿದ್ದೆ. ತೀಸರಿ ಮನ್ಸಿಲ್ ಚಿತ್ರದ ಹಾಡಿದ್ದು ಮಜ್ರೂಹ್ ಅವರ ಸಾಹಿತ್ಯ ಇದ್ದಂಥ ಗೀತೆ, ಆಶಾ ಭೋಸ್ಲೆ ಅವರ ವಯಸ್ಸಲ್ಲಿದ್ದಂಥ ಗೀತೆ. ಗೀತೆಯ ಸ್ವಲ್ಪ ಬಿಟ್ನ ಕೇಳಿಸ್ಕೊಂಡು

0: ಈ ಒಂದು ಗೀತೆಯಿಂದ ಆಯ್ದ ತುಣುಕು ಅದಾಗಿತ್ತು. ತುಂಬಾ ಜನ ಸರಿಯಾದಂತಹ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿದ್ರಿ, ಕಡಿಮೆ ಜನಕ್ಕೆ ಸರಿಯಾದಂತಹ ಉತ್ತರ ಸಿಕ್ತು. ಇರ್ಲಿ, ಪರವಾಗಿಲ್ಲ. ಇದೀಗ ಕೇಳ್ತಾ ಇರುವಂತಹ ಪ್ರಶ್ನೆಗಂತೂ ಯಾರು ಬೇಕಾದರೂ ಆನ್ಸರ್ ಮಾಡಬಹುದು. ತುಂಬಾ ಸುಲಭದ ಪ್ರಶ್ನೆ, ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಮಾರ್ಚ್ 14ಕ್ಕೂ ಗಣಿತಕ್ಕೂ ಇರುವಂತಹ ನಂಟು ಏನು ಅಂತ ನೀವು ನನಗೆ ಹೇಳಬೇಕು. ಇದನ್ನ ಒಂದು ವಿಶೇಷ ದಿನವಾಗಿ ಆಚರಿಸಲಾಗುತ್ತೆ ಅಂತ ಒಂದು ಹಿಂಟ್ನ ಕೂಡ ಕೊಡ್ತಾ ಇದ್ದೀನಿ ನಿಮಗೆ. ಮಾರ್ಚ್ 14ಕ್ಕೂ ಗಣಿತಕ್ಕೂ ಇರುವಂತಹ ನಂಟು ಏನು? ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
1: ಮಣಿ ಮುಳ್ಳೆ

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗೆ ತುಂಬಾ ಜನ ಸರಿಯಾದಂತಹ ಉತ್ತರವನ್ನು ಕಳಿಸ್ತಾ ಇದ್ದೀರಿ. ಆಶಾ ಶ್ರೀನಿವಾಸ್, ವೇದಾ ಶೆಟ್ಟಿ, ಉಷಾ, ವಾಸಿಂ, ಸೌಮ್ಯ, ಮಂಡಿಕಲ್, ಕೃಪಾ, ವಾಣಿಶ್ರೀ, ಸಿ ಎನ್ ಲಕ್ಷ್ಮಣ, ಹಾಗೆ ಎಚ್ ಡಿ ಸಮಾರ್ಥ, ಹುಲುಗಪ್ಪ ಕಡೀರಾಂಪುರದಿಂದ ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಅಂದ್ರೆ ಬೇಗ ತಲುಪ್ತು ಅಂತ ಮೊದಲಿಗೆ ಸರಿ ಉತ್ತರ ಕಳಿಸಿದಂತಹ 10 ಜನರ ಹೆಸರನ್ನಷ್ಟೇ ನಾವು ಹೇಳ್ತೀವಿ. ಕೇಳಿದೆ ಮಾರ್ಚ್ 14 ಗಣಿತಕ್ಕೂ ಇರುವಂತಹ ನಂಟು ಏನು ಅಂತ. ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಡೇ ಅಂತ ಹೇಳ್ತಿದ್ದೀರಿ, ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅನ್ನೋದು ಕೂಡ ಹೌದು. ಇದನ್ನ ಇಂಟರ್ನ್ಯಾಷನಲ್ ಪೈ ಡೇ ಅಂತ ಕರೀತಾರೆ. ಇನ್ನ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಪೈ ಡೇ ಅಂತ ಕರೀತಾರೆ. ಯಾಕೆ ಅಂದ್ರೆ ಪೈ ಅನ್ನುವಂತಹ ಒಂದು ಅಂಶ ಇರಲಿಲ್ಲ ಅಂತಂದ್ರೆ ಎಷ್ಟೋ ಲೆಕ್ಕಾಚಾರಗಳಿಗೆ ಕೊನೆ ಮೊದಲು ಅನ್ನೋದೇ ಇರ್ತಾ ಇರಲಿಲ್ಲ. ಅದನ್ನ ಒಂದು ದಡ ಸೇರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಮಹತ್ವದ ಅಂಶ ಪೈ ಅನ್ನುವಂಥದ್ದು. 22/7 ಅಂತ ನಾವು ಹೇಳ್ತೀವಿ. ಆ 22/7 ನಾವು ಸರಿಯಾಗಿ ಡಿವೈಡ್ ಮಾಡಿದಾಗ 3.14 ಅಪ್ರಾಕ್ಸಿಮೇಟ್ಲಿ 3.14 ಅಂತ ಬರುತ್ತಲ್ವಾ. ಹಾಗಾಗಿ ಮೂರನೇ ತಿಂಗಳು ಮಾರ್ಚ್ 14 3.14 ಇದಕ್ಕೆ ಸಂವಾದಿಯಾಗಿ ಪೈ ಡೇನ ಆಚರಿಸಲಾಗತ್ತೆ. ಅದರಲ್ಲೂ ಕೂಡ ಮಾರ್ಚ್ 14 ಮಧ್ಯಾಹ್ನ 1:59 ಈ ಒಂದು ಸೆಲೆಬ್ರೇಷನ್ ಪೀಕ್ ಅಲ್ಲಿ ಇರತ್ತಂತೆ. ಯಾಕೆಂದ್ರೆ ಇನ್ನ ಹಾಗೇನೆ ಪೂರ್ತಿ ಕರೆಕ್ಟ್ ಆಗಿ ಡಿವೈಡ್ ಆಗಲ್ಲ ಅಲ್ವಾ. 22/7 ಅನ್ನೋದು ಎಕ್ಸಾಕ್ಟ್ ಆಗಿ ಡಿವೈಡ್ ಆಗಲ್ಲ, ಮುಂದಕ್ಕೆ ಹೋಗ್ತಾ ಇರತ್ತೆ ನಂಬರ್ಸ್. ಹಾಗಿರ್ಬೇಕಾದ್ರೆ 3.14159 ಅಂತ ಬರುತ್ತಲ್ಲ, ಆ ಕಾರಣಕ್ಕಾಗಿ 159 ಕೂಡ ಈ ಒಂದು ಸೆಲೆಬ್ರೇಷನ್ ನ ಇನ್ನ ಜಾಸ್ತಿಯಾಗಿ ಆಚರಿಸ್ತಾರಂತೆ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಜಗತ್ತು ಕಂಡಂತಹ ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೈನ್ ಅವರ ಬರ್ಡೇ ಕೂಡ, ಆಲ್ಬರ್ಟ್ ಐನ್ಸ್ಟೈನ್ ಅವರ ಬರ್ಡೇ ಕೂಡ ಇವತ್ತೇ ಆಗಿದೆ. ಅಂದರೆ ಮಾರ್ಚ್ 14 ಆಗಿದೆ. ಸೊ ಇಷ್ಟೆಲ್ಲ ವಿಷಯ ಇದೆ. ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಡೇ ಅಂತ ಹೇಳಿದ್ರಿ, ಮತ್ತೆ ಅದು ಕೂಡ ಸರಿ, ಪೈ ಡೇ ಅಂತ ಹೇಳಿದವರ ನಿಮ್ಮ ಉತ್ತರ ಕೂಡ ಸರಿ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

0: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
1: ಎಲ್ಲವೂ ಚೆನ್ನಾಗಿ ಓಡ್ತಿದೆ ಅಲ್ವಾ?
0: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ಮ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಅಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಫಿಲ್ಮ್ ರಾಯಂಬೋದಲ್ಲಿ ನಾವಿದ್ದೇವೆ ಸ್ಫೂರ್ತಿಧಾರೆಯಲ್ಲಿ. ಸ್ಫೂರ್ತಿಧಾರೆಯಲ್ಲಿ ಇವತ್ತಿನ ಸಮಾಚಾರ ಏನು, ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ನಿಮ್ಗೆ ಇದುವರೆ ತನಕ ಬದುಕಿನಲ್ಲಿ ಸಿಕ್ಕಿರುವಂತಹ ಅತ್ಯಂತ ಒಳ್ಳೆಯ, ನೀವು ಇಷ್ಟಪಡುವಂತಹ ಜೀವನ ಪಾಠ, ಲೈಫ್ ಲೆಸನ್ ಯಾವುದು, ಅಥವಾ ಲೈಫ್ ಅಡ್ವೈಸ್ ಅಂತ ಕೂಡ ಹೇಳಬಹುದು, ಬೇರೆಯವ್ರು ಕೊಟ್ಟಿರಬಹುದು ನಿಮಗೆ, ನಿಮಗೆ ಜೀವನದಲ್ಲಿ ತುಂಬಾ ಅನುಕೂಲಕ್ಕೆ ಬಂದಿದೆ ಮತ್ತು ನೀವು ಇಷ್ಟಪಡ್ತೀರಿ, ಅದನ್ನು ಫಾಲೋ ಮಾಡ್ತೀರಿ ಅನ್ನುವಂತಹ ಒಂದೇ ಒಂದು ಜೀವನಕ್ಕೆ ಸಂಬಂಧಪಟ್ಟಂತಹ ಸಲಹೆ ಯಾವುದು, ಅದು ನಿಮ್ಮ ತಂದೆ ತಾಯಿ ಕೊಟ್ಟಿರಬಹುದು, ಸ್ನೇಹಿತರಿಂದ ಸಿಕ್ಕಿರಬಹುದು, ಅಥವಾ ಗುರುಗಳು ಕಲಿಸಿರಬಹುದು, ಅಥವಾ ನೀವೇ ನಿಮ್ಮ ಪರವಾಗಿ ಯೋಚನೆ ಮಾಡಿ ತೆಗೆದುಕೊಂಡಂತಹ ಒಂದು ನಿರ್ಧಾರ ಮತ್ತು ಸಲಹೆ ಆಗಿರಬಹುದು, ಅದು ಏನೇ ಇದ್ರೂ ಪರವಾಗಿಲ್ಲ, ನೀವು ಇಲ್ಲಿ ತನಕ ತುಂಬ ಇಷ್ಟಪಡುವಂತಹ ಒಂದು ಬೆಸ್ಟ್ ಅಡ್ವೈಸ್, ಒಂದು ಬೆಸ್ಟ್ ಲೈಫ್ ಸಲಹೆ ಯಾವುದು ಅಂತ ಅನ್ಕೊಂಡಿದ್ದೀರಿ, ನಮಗೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಮೋದಲ್ಲಿ ಸ್ಫೂರ್ತಿಧಾರಿಯಲ್ಲಿ ನಾವಿದ್ದೀವಿ. ಸ್ಫೂರ್ತಿಧಾರಿಯಲ್ಲಿ ಕೇಳಿದ್ದೀನಿ, ನಿಮಗೆ ಇದುವರೆ ತನಕ ಸಿಕ್ಕಿರುವಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಯಾವುದು ಅಂತ. ಅದು ತಾಳ್ಬೇಕಿಗಿಂತ ತಪವಿಲ್ಲ ಅಂತ ಹೇಳ್ಕೊಟ್ಟಿದ್ದಿರಬಹುದು, ಅಥವಾ ಪ್ರಾಮಾಣಿಕತೆ ಅನ್ನೋದು ಯಾವತ್ತಿಗೂ ನಿನ್ನ ಜೊತೆ ಇಟ್ಕೊಂಡ್ರೆ ನಿನ್ನ ಬದುಕು ಸುಂದರವಾಗಿರುತ್ತೆ ಅನ್ನೋಂಥದ್ದಾಗಿರಬಹುದು, ಅಥವಾ ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚು ಅನ್ನೋದಿರಬಹುದು. ಮತ್ತಿನ್ನೊಂದು, ಗೆಳೆಯರು ಜೀವನದ ಕೊನೆಯ ತನಕ ಕೂಡ ಉಳಿತಾರೆ, ಹಾಗಾಗಿ ಗೆಳೆತನಕ್ಕೆ ಮಹತ್ವ ಕೊಡು ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತ ಹೇಳಿದಿರಬಹುದು. ಈ ರೀತಿ ಯಾವ್ಯಾವುದೇ ನೆಲೆಯಲ್ಲಿ ನಿಮಗೆ ಸಿಕ್ಕಿರುವಂತಹ ಸಲಹೆಗಳಲ್ಲಿ ಅತ್ಯಂತ ಇಷ್ಟವಾದಂತಹ ಸಲಹೆ, ನಿಮಗೆ ಇದುವರೆ ತನಕ ತುಂಬ ಉಪಯೋಗಕ್ಕೆ ಬಂದಿರುವಂತಹ ಸಲಹೆ ಯಾವುದು, ಬದುಕಿನ ಸಲಹೆಗಳಲ್ಲಿ ನೀವು ಯಾವುದಕ್ಕೆ ಅಗ್ರಸ್ಥಾನವನ್ನು ಕೊಡ್ತೀರಿ, ಮತ್ತು ಅದು ಯಾರು ಕೊಟ್ಟರು ನಿಮಗೆ, ನಿಮ್ಮ ತಂದೆ ತಾಯಿ ಹೇಳ್ಕೊಟ್ರ, ಅಥವಾ ಗೆಳೆಯರಿಂದ ಕಲಿತಂತಹ ಪಾಠವ, ಅಥವಾ ಗುರುಗಳು ಹೇಳ್ಕೊಟ್ರ, ಇಲ್ಲ ನೀವೇ ನಿಮ್ಮ ಜೀವನದ ಹಾದಿಯಲ್ಲಿ ಕಂಡುಕೊಂಡಂತಹ ಸತ್ಯನ, ಅದು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಮೋ ಕೇಳ್ತಾ ಇದ್ದೀರಿ, ನಾವಿದ್ವಿ ಸ್ಫೂರ್ತಿಧಾರೆಯಲ್ಲಿ. ಸ್ಫೂರ್ತಿಧಾರೆಯಲ್ಲಿ ಕೇಳಿದ್ದೆ ನಿಮಗೆ ಸಿಕ್ಕಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಯಾವುದು ಅಂತ. ಅದಕ್ಕೆ ಹರೀಶ್ ಅವರು ಮೆಸೇಜ್ ಮಾಡಿದ್ದಾರೆ, ತಾಳ್ಮೆ ಇರಲಿ, ಕೋಪ ಬಿಡು, ಸತ್ಯವಾಗಿ ನಡೆದುಕೋ ಅಂತ ನನ್ನ ತಾಯಿ ಹೇಳಿದ್ರು, ಅದನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಕೊಪ್ಪಳ ಜಿಲ್ಲೆಯಿಂದ ರಮೇಶ ನೆಲಗೇರಿ ಅವರು ಹೇಳ್ತಿದ್ದಾರೆ, ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ ಹಾಡುಗಳಂತೂ ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದೆ. ನನ್ನ ಜೀವನದಲ್ಲಿ ಕಂಡುಕೊಂಡಂತಹ ಸ್ಫೂರ್ತಿದಾಯಕ ಸಲಹೆ ತಾಳ್ಮೆ ಮತ್ತು ಶಾಂತಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ರಮಾ ಭಾಸ್ಕರ್ ಅವರು ಹೇಳ್ತಿದ್ದಾರೆ, ನನ್ನ ಜೀವನದಲ್ಲಿ ಶಿಸ್ತನ್ನು ಪರಿಪಾಲಿಸ್ತೀನಿ ನಾನು, ಯಾಕೆಂದರೆ ಸಮಯಕ್ಕೆ ಬಹಳ ಬೆಲೆ ಕೊಡ್ತೀನಿ. ಒಮ್ಮೆ ಕಳೆದು ಹೋದಂತಹ ಸಮಯ ಮತ್ತೆ ಯಾವತ್ತಿಗೂ ಕೂಡ ವಾಪಸ್ ಬರಲ್ಲ. ಶುಚಿತ್ವಕ್ಕೆ ಬಹಳ ಗಮನ ಕೊಡ್ತೀನಿ. ಈ ಗುಣಗಳು ಹುಟ್ಟಿನಿಂದಲೇ ಬಂದಿದೆ ಅಂತ ನನ್ನ ಪೋಷಕರು ಹೇಳ್ತಾರೆ. ಅದಕ್ಕೆ ನಾನು ದೇವರಿಗೆ ಚಿರಋಣಿಯಾಗಿದ್ದೇನೆ ಅಂತ ರಮಾ ಭಾಸ್ಕರ್ ಹೇಳ್ತಿದ್ದಾರೆ. ನೋಡಿ, ಎರಡು ವಿಷಯ, ಒಂದು ಸಮಯಕ್ಕೆ ಬಹಳ ಬೆಲೆಯನ್ನು ಕೊಡೋದು, ಮತ್ತು ಇನ್ನೊಂದು ಶುಚಿತ್ವ. ಇವೆರಡನ್ನ ಇವರು ದಿ ಬೆಸ್ಟ್ ಲೈಫ್ ಅಡ್ವೈಸ್ ಅಂತ ಗ್ರಹಿಸಿದ್ದಾರೆ. ಹಾಗೆಯೇ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಲೈಫ್ ಅಡ್ವೈಸ್ ಸಿಕ್ಕಿರಬೇಕು ಅಂತ ಇಲ್ಲ, ಯಾಕೆಂದರೆ ಪ್ರತಿಯೊಬ್ಬರ ಬದುಕು ಕೂಡ ಭಿನ್ನ ಅಲ್ವಾ. ಹಾಗಾಗಿ ನಿಮ್ಮ ಬದುಕಿನಲ್ಲಿ ನೀವು ಕಂಡುಕೊಂಡಿರುವಂತಹ ಬೆಸ್ಟ್ ಲೈಫ್ ಅಡ್ವೈಸ್, ನಿಮ್ಮ ಜೀವನದ ಅತ್ಯಂತ ಸುಂದರ ಸಲಹೆ ಯಾರಿಂದ ಸಿಕ್ತು ಮತ್ತು ಏನದು, ನನಗೆ ಮೆಸೇಜ್ ಮಾಡಿ 9480901013, ನಮ್ಮ ವಾಟ್ಸಪ್ ಸಂಖ್ಯೆ.

0: ಮುಂಜಾಗ್ರತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗಿ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ. ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರೈನ್ಬೋದಲ್ಲಿ ಸ್ಫೂರ್ತಿಧಾರೆಯಲ್ಲಿ ನಾನು ಕೇಳಿದ್ದೀನಿ. ನಿಮಗೆ ಸಿಕ್ಕಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಯಾವುದು? ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ರು ಅತ್ಯುತ್ತಮ ಸಲಹೆ ಕೊಟ್ಟಿದ್ದಾರೆ, ಅದು ನಿಮ್ಮ ಬದುಕಿಗೆ ನೆರವಾಗಿದೆ ಅಂದರೆ ಅದು ಯಾವುದು ಅಂತ ಕೇಳಿದ್ದೀನಿ. ಅದಕ್ಕೆ ಅಕ್ಕಲಕೋಟೆ ತಾಲೂಕಿನಿಂದ ಮಹಾರಾಷ್ಟ್ರದಿಂದ ಮೆಸೇಜ್ ಮಾಡಿದ್ದಾರೆ ಈರಣ್ಣಜಿ ಊರ ಅವರು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ನಮ್ಮ ತಾಯಿ ಹೇಳಿಕೊಟ್ಟಂತಹ ಪಾಠಗಳೇ ಜೀವನ ಪಾಠಗಳು ಅಂತ. ಹಾಗೆ ಶ್ರೀನಿವಾಸ್ ಪದ್ಮನಾಭನಗರದಿಂದ ಮೆಸೇಜ್ ಮಾಡ್ತಿದ್ದಾರೆ, ಯಾವತ್ತಿಗೂ ಸಮಯಕ್ಕೆ ಮಹತ್ವ ಕೊಡಿ, ಸಮಯಕ್ಕೆ ಮಹತ್ವ ಕೊಟ್ಟರೆ ಶಿಸ್ತು ತಾನೇ ರೂಢಿಯಾಗತ್ತೆ, ಶಿಸ್ತು ಬಂದಾಗ ಬದುಕಿನಲ್ಲಿ ಆರೋಗ್ಯ ಹಾಗೇನೆ ಸಂಪತ್ತು ಎರಡೂ ಕೂಡ ಸಿಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ರುದ್ರೇಶ್ ಬಿಎಸ್ ಭದ್ರಾವತಿಯಿಂದ ಇವತ್ತಿನ ಕಾರ್ಯಕ್ರಮ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. ನಿಮಗೆ ಸಿಕ್ಕಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಯಾವುದು ಅಂತ ನಮಗೆ ತಿಳಿಸಿ. ಅದು ಸಮಯದ ಕುರಿತಾಗಿ ಆಗಿರಬಹುದು, ಅಥವಾ ತಾಳ್ಮೆಯ ಪಾಠ ಆಗಿರಬಹುದು, ಜೀವನದಲ್ಲಿ ಕಷ್ಟಗಳು ಬಂದಾಗ ಕಂಗೆಡದೆ ಮುಂದಕ್ಕೆ ಹೋಗುವಂಥದ್ದಿರಬಹುದು, ಅಥವಾ ಪರೋಪಕಾರ ಅನ್ನುವಂತಹ ಸ್ವಭಾವ ಇರಬಹುದು, ಪ್ರಾಮಾಣಿಕತೆಯ ಪಾಠ ಇರಬಹುದು, ಹೀಗೆ 10 ಹಲವಾರು ಪಾಠಗಳು ನಮ್ಮ ಬದುಕನ್ನು ರೂಪುಗೊಳಿಸಿರುತ್ತೆ. ಅದರಲ್ಲಿ ನೀವು ತುಂಬಾನೇ ಮುಖ್ಯವಾಗಿ ನಂಬುವಂತಹ, ಇಷ್ಟಪಡುವಂತಹ ಸಂಗತಿ ಒಂದು ಇದ್ದೇ ಇರುತ್ತೆ. ಅದೇನು ಅಂತ ನಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ಸಿದ್ರೆ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ, ಎಲ್ಲಿಗೆ ಮೆಸೇಜ್ ಮಾಡಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಗಿರೀಶ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವತ್ತೂ ಸೋಲು ಇರೋದಿಲ್ಲ, ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವತ್ತೂ ಫಲ ಸಿಗತ್ತೆ ಅನ್ನೋದು ನನಗೆ ಸಿಕ್ಕಿರುವಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಅಂತ. ಹಾಗೆಯೇ ಆಶಾ ಶ್ರೀನಿವಾಸ್ ಬೆನಿಪೇಟ್ನಿಂದ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ನನ್ನ ತಂದೆ ತಾಯಿ ನನಗೆ ಸಮಯ ಪಾಲನೆ ಮತ್ತು ತಾಳ್ಮೆಯನ್ನು ಕಲಿಸಿಕೊಟ್ಟಿದ್ದಾರೆ ಅಂತ. ಸೂಪರ್ ಪ್ರೋಗ್ರಾಮ್, ಸೂಪರ್ ಹಾಡುಗಳು ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಹೀಗೆ ನಮ್ಮ ಬದುಕಿನ ಪಾಠಗಳು ಹಾಗೆ ಬದುಕಿನ ಸಲಹೆಗಳು ಎಲ್ಲಿಂದ ಯಾವ ಮೂಲದಿಂದ ಆದರೂ ನಮಗೆ ಸಿಕ್ಕಿರಬಹುದು, ಆದರೆ ತಂದೆ ತಾಯಿ ಗುರುಗಳು ಮತ್ತು ಸ್ನೇಹಿತರು ತೀರಾ ಹತ್ತಿರದ ಸರ್ಕಲಲ್ಲಿ ಇರೋದ್ರಿಂದ ಅವರು ಹೇಳಿದಂತಹ ಮಾತುಗಳನ್ನ ನಾವು ಹೆಚ್ಚಾಗಿ ಗಮನದಲ್ಲಿ ಇಟ್ಕೊಳ್ತೀವಿ ಅಂತ ಅನ್ಸುತ್ತೆ. ಆದರೆ ಎಷ್ಟೋ ಸಲ ಕಲಿಯುವಂತಹ ಮನಸ್ಸಿದ್ರೆ ಯಾರೋ ಹೇಳಿದಂತಹ ಒಂದು ಮಾತು, ಯಾರೋ ತಿಳಿಸಿಕೊಟ್ಟಂತಹ ಒಂದು ವಿಷಯ ನಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸಬಹುದು ಅಥವಾ ನಮ್ಮ ಬದುಕಿನ ದಿಕ್ಕಿಗೆ ಬೇಕಾದಂತಹ ಒಂದು ಇಂಧನವನ್ನು ಕೊಡ್ತಾ ನಮ್ಮನ್ನು ಮುನ್ನಡೆಸಬಹುದು ಅಂತ ಅನಿಸುತ್ತೆ. ಅದೇ ರೀತಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ವಿಷಯವನ್ನು ಹೇಳೋಣ ಅಂತ ಅನ್ನಿಸ್ತು. ನಾವೊಂದು ಸ್ವಲ್ಪ ಹೈಸ್ಕೂಲ್ ಆ ಥರ ಎಲ್ಲ ಇದ್ದಾಗ ಚರ್ಚಾ ಸ್ಪರ್ಧೆಗಳಿಗೆ ಆ ಥರದಕ್ಕೆಲ್ಲ ಅಟೆಂಡ್ ಮಾಡ್ತಾ ಇದ್ವಿ. ಹಾಗಿರಬೇಕಾದ್ರೆ ನಮ್ಮ ಟೀಮ್ ಒಂದ್ಸಲ ಏನಾಯಿತು, ಚರ್ಚಾ ಸ್ಪರ್ಧೆ ಮತ್ತು ಆಶುಭಾಷಣ ಸ್ಪರ್ಧೆಗೆ ಕಳಿಸಿದಂತಹ ಟೀಮ್ನಲ್ಲಿ ಯಾರಿಗೂ ಕೂಡ ಪ್ರೈಸ್ ಬರಲೇ ಇಲ್ಲ. ಹಾಗಾದಾಗ ನಾವು ಹೇಳಿದ್ವಿ, ಈ ಚರ್ಚೆಯ ಟಾಪಿಕ್ಕೇ ಚೆನ್ನಾಗಿರಲಿಲ್ಲ, ನೀವು ಪರ ವಿರೋಧ, ನನಗೆ ಪರ ಬೇಕಿತ್ತು ನೀವು ವಿರೋಧ ಕೊಟ್ರಿ, ಅವ್ರಿಗೆ ವಿರೋಧ ಬೇಕಿತ್ತು ಪರ ಕೊಟ್ರಿ, ಹೇಗೆ ಮಾಡಿದ್ರಿಂದಾಗಿ ನಮಗೆ ಪ್ರೈಸ್ ತೊಗೊಂಡು ಬರೋದಕ್ಕೆ ಆಗಲಿಲ್ಲ, ನಮಗೆ ಏನು ಇಷ್ಟ ಇತ್ತು ಅದನ್ನೇ ನೀವು ಕೊಟ್ಟಿದ್ರೆ, ಅದೇ ವಿಷಯವನ್ನು ಕೊಟ್ಟಿದ್ರೆ ಬಹುಶಃ ನಾವು ನಮ್ಮ ಶಾಲೆಗೆ ಒಂದು ಬಹುಮಾನವನ್ನು ತೆಗೆದುಕೊಂಡು ಬರ್ತಾ ಇದ್ವಿ ಅಂತ ಹೇಳಿದ್ವಿ. ಆಗ ನಮ್ಮ ಟೀಚರ್ ಹೇಳಿದ್ರು, ಯಾವುದೇ ಒಂದು ಗೆಲುವಿಗೆ ಅಥವಾ ಸೋಲಿಗೆ ನೀವು ನಿಮ್ಮನ್ನೇ ಜವಾಬ್ದಾರಿಯನ್ನಾಗಿ ಮಾಡಬೇಕು, ನಿಮ್ಮ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಬೇಕು, ನಿಮ್ಮ ಬದುಕಿನ ಸೋಲು ಗೆಲುವಿಗೆ ಮತ್ತಿನ್ಯಾವುದೇ ಕಾರಣಗಳನ್ನ ಹುಡುಕ್ತಾ ಅವರಿಂದ ಹೀಗಾಯಿತು ಇವರಿಂದ ಹೀಗಾಯಿತು ಅದೊಂದು ಸರಿ ಇದ್ದಿದ್ರೆ ಬದುಕೇ ಚೆನ್ನಾಗಿರ್ತಿತ್ತು, ಪ್ರೈಸ್ ಬಂದ್ಬಿಡ್ತಿತ್ತು, ಮಾರ್ಕ್ಸ್ ಬಂದ್ಬಿಡ್ತಿತ್ತು, ರ್ಯಾಂಕ್ ತೊಗೊಂಡ್ಬಿಡ್ತಿದೆ ಅಂತೆಲ್ಲ ನೆಪಗಳನ್ನು ಕಾರಣಗಳನ್ನ ಕೊಡ್ತಾ ಕೂರಬಾರ್ದು. ಗೆಲುವು ಬಂದಾಗ ಹೇಗೆ ಹೆಮ್ಮೆಯಿಂದ ಸ್ವೀಕರಿಸ್ತೀರೋ, ನಾನು ಚೆನ್ನಾಗಿ ಮಾಡಿದೆ ಅದಕ್ಕೆ ಗೆಲುವು ಸಿಕ್ತು ಅಂತ, ಹಾಗೆ ಸೋಲು ಬಂದಾಗಲೂ ಕೂಡ ಅದನ್ನು ನೀವೇ ಸ್ವೀಕರಿಸಬೇಕು, ಅದರ ಹೊಣೆಗಾರಿಕೆ ನೀವೇ ತೆಗೆದುಕೊಳ್ಬೇಕು, ಸೋಲು ಮತ್ತು ಗೆಲುವಿನ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ನೀವೇ ಹೊತ್ತುಕೊಳ್ಳೋದನ್ನು ಕಲಿಬೇಕು ಅಂತ. ಇದೊಂದು ಮಾತು

0: ಅದು ಬದುಕಿನ ಉದ್ದಕ್ಕೂ ಕೂಡ ಎಷ್ಟರ ಮಟ್ಟಿಗೆ ದಾರಿ ದೀಪ ಆಗಿದೆ ಗೊತ್ತಾ? ಇದೇ ಬಗ್ಗೆ ಅಡ್ವೈಸ್ಗಳು ನಿಮಗೂ ಕೂಡ ಸಿಕ್ಕಿರುತ್ತೆ, ಅದೇನು ಅಂತ ನಮಗೆ ಶೇರ್ ಮಾಡಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸ್ಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ
2: ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಪುರದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ತುಂಬ ಜನ ಸಂದೇಶ ಕಳಿಸಿದ್ರಿ. ನಿಮಗೆ ಸಿಕ್ಕಂತಹ ಬೆಸ್ಟ್ ಲೈಫ್ ಅಡ್ವೈಸ್ನ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ, ಮಾತುಗಳನ್ನ ಹಂಚಿಕೊಂಡ್ರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರಾಯಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:30. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಮುತ್ತುರಾಜ್ ಯಲಗಟ್ಟಿ. ಕೆಳಗುರೆ ಈ ವೇಳೆಯ ಕಾರ್ಯಕ್ರಮ ಕರೆಗೊಂದು ಗೀತೆ, ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ಭಾಗವಹಿಸಿ ನಿಮ್ಮ ಇಷ್ಟದ ಗೀತೆಯನ್ನು ಕಾರ್ಯಕ್ರಮದಲ್ಲಿ ಕೇಳಬಹುದು. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೇಕಪ್ಪ ಅಂತಂದ್ರೆ ನಮಗೆ ಕರೆ ಮಾಡಬೇಕಾಗಿರುವ ದೂರವಾಣಿ ಸಂಖ್ಯೆಗಳು ಹೀಗಿದವ: 08352270340, ಮತ್ತೊಂದು ಸಂಖ್ಯೆ 08352270350. ಸಂಖ್ಯೆಗಳನ್ನು ಮತ್ತೊಮ್ಮೆ ನೋಟ್ ಮಾಡ್ಕೊಳ್ರಿ: 08352270340, ಮತ್ತೊಂದು ಸಂಖ್ಯೆ 08352270350. ಬನ್ನಿ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮೊದಲ ಕರೆ ಇದೆ, ಯಾರ್ದು ಎಲ್ಲಿಂದ ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ

0: ಹಲೋ.
1: ಹಾಂ ನಮಸ್ತೆ ಸರ್, ಯಾರಿಂದ ಕರೆ ಮಾಡ್ತಾ ಇದ್ದೀರಿ?
0: ದಾವಣಗೆರೆ ಜಿಲ್ಲಾ ಸುರೇಶ್ ಬೆಣ್ಣಿ ಸರ್.
1: ಸುರೇಶ್ ಬೆಣ್ಣಿ ಅವರು ದಾವಣಗೆರೆಯಿಂದ?
0: ಹ್ಞೂ ಸರ್.
1: ಹೆಂಗಿದ್ದೀರಿ ಸರ್?
0: ಆರಾಮದಾನ ಸರ್.
1: ಹೇಳಿ ಸರ್, ಇವತ್ತು ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಕರೆ ಮಾಡಿದ್ರಿ, ಯಾವ ಗೀತೆ ಕೇಳಕ್ ಬಯಸಿದಿರಿ ತಾವು?
0: ಅವಳ ಹೆಜ್ಜೆ.
1: ಅವಳ ಹೆಜ್ಜೆ ಚಿತ್ರದಿಂದ? ಯಾವ ಸರ್? ದೇವರ ಆಟ ಬಲ್ಲವರ ಯಾರು? ಸರಿ ಸರಿ, ನಿಮ್ಗಾಗಿ ಗೀತೆ ಮೂಡಿ ಬರತೈತಿ, ಕೇಳ್ಕೊಂಡು ಬರ್ರಿ.
0: ಓಕೆ ಸರ್.
1: ಕಾರ್ಯಕ್ರಮದಲ್ಲಿ ಕರೆ ಮಾಡಿದ ಧನ್ಯವಾದ ಸರ್.
0: ಥ್ಯಾಂಕ್ ಯು ಸರ್.

0: ಬಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
1: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
0: ಹೆಡ್ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಎಲ್ಲಿಂದ ಅಂತ ನೋಡೋಣ.

0: आकाशवाणी। हेलो हेलो
1: ನಮಸ್ಕಾರ,
0: ನಮಸ್ತೆ, ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ನಾನು ರಾಜಾರಾಮ್ ಜಾಜೋಗಿಂದ.
0: ಇಲ್ಲಿ ತಮ್ಮ ಹೆಸರು ಇನ್ನೊಂದು ಸರಿ ಹೇಳಿ ಸರ್.
1: ರಾಜಾರಾಮ್.
0: ರಾಜಾರಾಮ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್?
1: ಜಾಬೇರಿಯಿಂದ ರೀ.
0: ದ್ಯಾಬೇರಿಯಿಂದ. ಹೆಂಗಿದ್ದೀರಿ ಸರ್?
1: ಆರಾಮದೇವ್ ನೋಡ್ರಿ.
0: ಸರಿ ಸರ್, ಇವತ್ತು ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಕರೆ ಮಾಡಿದಿರಿ, ಯಾವ ಗೀತೆ ಕೇಳಕ್ಕೆ ಬಯಸ್ತಾ ಇದ್ದೀರಿ?
1: ಭಕ್ತ ಶ್ರೀರಾಜದಿಂದ.
0: ಭಕ್ತ ಸಿರಿಯಾಳದಿಂದ.
1: ಈಕೋ ಈ ಕೋಪ ಶಂಕರ.
0: ಹಾಂ, ಏಕೋ ಈ ಕೋಪ ಶಂಕರ ಗೀತೆಯನ್ನು ಕೇಳಕ್ಕೆ ಬಯಸ್ತಾ ಇದ್ದೀರಿ?
1: ಹೌದು ಹೌದು ರೀ, ಹೌದು.
0: ಸರಿ ಸರಿ ಸರ್, ನಿಮಗಾಗಿ ಆ ಗೀತೆ ಮೂಡಿ ಬರತೈತಿ, ಕೇಳ್ಕೊಂಬರ್ರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
1: ಧನ್ಯವಾದ, ನಮಸ್ಕಾರ.

0: ಸ್ನೇಹಿತರೆ, 101.8 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಿದ್ದೀರಾ ಆಕಾಶವಾಣಿ ವಿಜಯಪುರ ಕೇಂದ್ರ. ಕರೆಗೊಂದು ಗೀತೆ, ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರದು, ಎಲ್ಲಿಂದ ಅಂತ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಸರ್.
0: ನಮಸ್ತೆ ಸರ್, ಯಾರಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಸರ್, ಮಾನವಿ ತಾಲೂಕಿನಿಂದ, ಜೋಪುರ ಗ್ರಾಮದಿಂದ ಭೀಮನಗೌಡ
0: ಪಾಟೀಲ್. ಭೀಮನಗೌಡ ಪಾಟೀಲ್ ಅವರು?
1: ಹಾಂ ಸರ್.
0: ಮಾನವಿಯಿಂದ?
1: ಹಾಂ ಸರ್.
0: ಹೆಂಗಿದ್ರಿ ಸರ್?
1: ಆರಾಮಿದ್ದೀವಿ ಸರ್. ತಾವ್ ಆರಾಮಿದ್ರಿ?
0: ನಾವು ಆರಾಮಿದ್ದೀವಿ ನೋಡ್ರಿ. ಹೆಂಗಿದ್ರಿ ಬಿಸಿಲು ನಿಮ್ಮ ಕಡೆ?
1: ಏ, ಬಿಸಿಲು ಜಗ್ಗದ್ರಿ.
0: ಹಾಂ ಹಾಂ ಹಾಂ. ಸರಿ ಸರ್, ಕರೆಗೊಂದು ಗೀತೆ, ನೇರ ಫೋನಿನ ಕರೆ ಮಾಡಿದ್ರಿ. ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ರಿ ತಾವು?
1: ಇವತ್ತು ರೀ, ಹಾಂ, ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ.
0: ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಯಾವ ಗೀತೆ ಸರ್?
1: ಯಾವ ಶಿಲ್ಪಿ ಕಂಡ ಕನಸು ನೀನಂತ ಒಂದು ಗೀತೆ.
0: ಸರಿ ಸರ್ ಸರಿ, ನಿಮಗಾಗಿ ಗೀತೆ ಮೂಡಿ ಬರುತ್ತೆ ಈ ಕಾರ್ಯಕ್ರಮದಲ್ಲಿ. ಕರೆ ಮಾಡಕ್ಕೆ ಧನ್ಯವಾದ ಸರ್.
1: ಓಕೆ ಸರ್, ನಮಸ್ತೆ.

0: 100.8 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಿದ್ದೀರಾ ಆಕಾಶವಾಣಿ ವಿಜಯಪುರ. ಸ್ಟುಡಿಯೋ ಸಮಯ 5:20 ಆಗೈತಿ. ಕರೆಗೊಂದಿಗೆ ನೇರಫೋನ್ ಕಾರ್ಯಕ್ರಮ ನಾವಿದ್ದೀವಿ, ಬನ್ನಿ. ಮುಂದಿನ ಕರೆ ಯಾರು, ಎಲ್ಲಿಂದ ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ಸರ್, ಯಾರಿಂದ ಕರೆ ಮಾಡ್ತಾ ಇದ್ದೀರಿ? ಇಮಾಮ್ ಸಾಬ್ ಅವರು, ಬಸವನ್ ಬಾಗೇವಾಡಿಯಿಂದ. ಸರ್, ಕಾರ್ಯಕ್ರಮ ಕೇಳ್ತಾ ಇದ್ರಿ? ಸರಿ ಸರ್, ಕರೆಗೊಂದು ಗೀತೆ ನೇರ ಫೋನ್ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ರಿ? ಮೋಜುಗಾರ ಸೊಗಸುಗಾರ. ಯಾವ ಗೀತೆ ಸರ್? ಕನ್ನಡವೇ ನಮ್ಮಮ್ಮ, ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿದ್ದು. ಸರಿ ಸರ್, ಕಾರ್ಯಕ್ರಮದಲ್ಲಿ ಕರೆ ಮಾಡಿದಕ್ಕೆ ಧನ್ಯವಾದ. ನೀವು ಕೇಳ್ತಕ್ಕಂಥ ಗೀತೆ ಮೂಡಿ ಬರ್ತೈತೆ ನೋಡ್ರಿ.
1: ಥ್ಯಾಂಕ್ ಯು ಸರ್, ನಮಸ್ತೆ ಸರ್.

0: ಹಾಡಲು ಸಿದ್ಧವೋ ಬದ್ಧವೋ ಕನ್ನಡಕ್ಕೆ ಬಾಳಲು.
1: सुनती हो, कमाल ही हो गया.
2: क्या हो गया ऐसा?
1: सिलेंडर आने में देरी हो रही थी ना, देखो आज आ गया.
2: ये कमाल कैसे हो गया?
1: मैंने www.pgportal.gov.in पर जाकर अपनी कंप्लेंट को बोलकर दर्ज किया और देखो तुरंत एक्शन हुआ.
2: ये तो बहुत बढ़िया पोर्टल है.
1: 22 भारतीय भाषाओं में आप अपनी शिकायत दर्ज कराएं, अपनी समस्या का समाधान और प्राथमिकता का अनुभव पाएं, जैसे हमने पाया. सारी शिकायतों का समाधान सीपी ग्राम्स की समाधान दीदी.
3: 101.8 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಆಕಾಶವಾಣಿ ವಿಜಯಪುರ ಕೇಂದ್ರ. ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಎಲ್ಲಿಂದ ಅಂತ ನೋಡೋಣ. ಹಲೋ ಆಕಾಶವಾಣಿ ವಿಜಯಪುರ. ಹಲೋ
4: ನಮಸ್ತೆ ಸರ್.
3: ನಮಸ್ತೆ ಸರ್, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
4: ಸರ್ ನಾನು ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಮಾತಾಡಿದ್ರಿ.
3: ಮುಗುಳ್ಕೋಡದಿಂದ ಮಾತಾಡ್ತಿದ್ದೀರಿ, ಹೆಂಗಿದ್ದೀರಿ ಸರ್?
4: ಆರಾಮದೇನಿ ಸರ್, ತಾವು ಆರಾಮದೇರಿ?
3: ನಾವು ಆರಾಮದೇವಿ ನೋಡ್ರಿ. ನಮ್ಮ ಆಕಾಶವಾಣಿ ಏನ್ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ?
4: ಎಲ್ಲ ತಪ್ಪದೇ ಕಾರ್ಯಕ್ರಮ ಕೇಳ್ತಿರ್ತಂತ ಸರ್.
3: ಸರಿ ಸರ್ ಸರಿ, ಈಗ ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ ಕರೆ ಮಾಡಿದಿರಿ, ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ರಿ?
4: ಸರ್ ಚಿತ್ರ ತಾಕತ್ ಅದರಿ.
3: ತಾಕತ್?
4: ಹಾ, ಫಿಲ್ಮ್ ಹೆಸರು ತಾಕತ್.
3: ಹಾ ಸರ್, ಯಾವ ಗೀತೆ
4: ಅದರಲ್ಲಿ? ಅಲ್ಲೇ ಸವಾರಿ ಆನೆ ಮೇಲೆ ಅಂಬಾರಿ ಅಂತ.
3: ಸರಿ ಸರ್ ಸರಿ ಸರ್ ಸರಿ, ನಿಮ್ಗಾಗಿ ಗೀತೆ ಮೂಡಿ ಬರತ್ತೆ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರೆ ಧನ್ಯವಾದ ಸರ್.
4: ಥ್ಯಾಂಕ್ಸ್ ರೀ ಸರ್.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸ್ಟುಡಿಯೋ ಸಮಯ 5:41:40 ಕರೆಗೊಂದುಗೀತೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಎಲ್ಲಿಂದ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ ಸರ್, ಯಾರಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಆನಂದ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ವಿಜಯಪುರದಿಂದ. ಹೆಂಗಿದ್ದೀರಿ ಸರ್? ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ? ಸರಿ ಸರ್, ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ದೀರಿ? ಶ್ರೀರಾಮ ಚಿತ್ರದಿಂದ ಯಾವ ಗೀತೆ ಸರ್? ಇನ್ನೊಂದು ಸರ್ ಹೇಳ್ರಿ, ಯಾವುದು? ಅದೇ ಶ್ರೀರಾಮ ಚಿತ್ರದಿಂದ ಯಾವ ಗೀತೆ ಯಾವುದು? ಎಲ್ಲಮ್ಮ ತಾಯಿ ಗೀತೆ. ಸರಿ ಸರ್, ಈಗ ನೀವು ಕೇಳ್ತಕ್ಕಂಥ ಗೀತೆ ಮೂಡಿ ಬರುತ್ತೆ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದಕ್ಕೆ ಹಲೋ
2: ಸರ್. ನೋನ್ ಸರ್
1: ಹೇಳ್ರಿ.
2: ಅಲ್ಲಿ ರಾಶಿ ಒಳಗೆ ಆಕಾಶವಾಣಿ ಇದೆ ನೋ ಸರ್.
1: ಹೇಳ್ರಿ.
2: ರಾಶಿ ಒಳಗೆ ಸರ್?
1: ಹ್ಞೂ.
2: ಅಲ್ಲಿ ಆಕಾಶವಾಣಿ ಅಲ್ಲಿ ಮೊನ್ನೆ ಹೋಗಿದ್ದೆ ಸರ್.
1: ಹ್ಞೂ.
2: ಅಲ್ಲಿ ಅಲ್ಲೊಂದು ಐತೆ ಸರ್.
1: ಹೌದು ಅಲ್ಲಿ ಇದೆ. ಸರಿ ಸರ್, ನೀವು ಕೇಳ್ತಕ್ಕಂಥ ಗೀತೆ ಮೂಡಿ ಬರುತ್ತೆ ನೋಡಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ನಮಸ್ಕಾರ.

0: ನೂರೊಂದು ಪಾಯಿಂಟ್ ಎಂಟು ಮೆಗಾಹೆಡ್ಸ್ಗಳಲ್ಲಿ ನೀವು ಕೇಳ್ತಿದ್ದೀರಾ ಆಕಾಶವಾಣಿ ವಿಜಯಪುರ ಕೇಂದ್ರ. ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ ನಾವಿದ್ವಿ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಎಲ್ಲಿಂದಂತ ನೋಡೋಣ. ಹಲೋ ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಚಿತ್ರದುರ್ಗದಿಂದ. ತಮ್ಮ ಹೆಸರು ಕೇಳಿಸಲಿಲ್ಲ.
1: ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡುರಂಗರಾವ್ ಅವರು. ಮೇಡಮ್, ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ?
1: ಸರ್, ಕೇಳ್ತಾ ಇರ್ತೀನಿ ಸರ್. ಈ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ ಸರ್.
0: ಸರಿ ಸರಿ ಮೇಡಮ್, ಇವತ್ತು ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ದೀರಿ?
1: ಕಲ್ಲರಳಿ ಹೂವಾಗಿ ಫಿಲಂ ಅಲ್ಲಿ ಸರ್.
0: ಕಲ್ಲರಳಿ ಹೂವಾಗಿ ಚಿತ್ರದಿಂದ ಯಾವ ಗೀತೆ ಮೇಡಮ್?
1: ಭೂಮಿ ಈ ಭೂಮಿ ಮೇಲಿನ ಅಂತ ಹಾಡಿದೆ ಸರ್, ಈ ಹಾಡು ಬೇಕಾಗಿತ್ತು.
0: ಸರಿ ಸರಿ ಮೇಡಮ್, ನಿಮ್ಗಾಗಿ ಈ ಗೀತೆ ಮೂಡಿ ಬರತ್ತೆ. ಕೇಳ್ಕೊಂಬರ್ರಿ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಕ್ಕೆ ಧನ್ಯವಾದ ತಮಗ.
1: ಧನ್ಯವಾದ ಸರ್.

0: ಬನ್ನಿ ಸ್ನೇಹಿತರೆ, ಕರೆ ಗುಂದಗಿತ್ತೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಮುಂದಿನ ಕರೆ ಯಾರ್ದು ಎಲ್ಲಿಂದ ಅಂತ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ. ಹಲೋ ಹಲೋ, ನಮಸ್ತೆ, ಯಾರೆಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ನಾವು ಚೈತ್ರ ಮುದ್ಕವಿ ಅಂತ ಹೇಳಿರಿ, ಕೆರೂರಿಂದ ಮಾಡ್ತೀವಿ.
0: ಚೈತ್ರ ಅವರು ಕೆರೂರಿಂದ? ಹೆಂಗಿದ್ದೀರಿ ಮೇಡಮ್?
1: ನಾವು ಆರಾಮದಿವ್ರಿ, ನೀವು ಆರಾಮದಿರಿ?
0: ನಾವು ಆರಾಮದೀವಿ ನೋಡ್ರಿ. ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ? ಸರಿ ಮೇಡಮ್, ಇವತ್ತು ಕರೆ ಒಂದು ಗೀತೆ ನೇರ ಫೋನಿನ ಕಾರ್ಯಕ್ರಮದ ಕರೆ ಮಾಡಿದ್ರಿ. ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ರಿ ತಾವು?
1: ನಮ್ದು ಮಗಳ ಬರ್ತ್ಡೇ ಇತ್ರಿ.
0: ಓ, ಮಗಳ ಹೆಸರು?
1: ರಿದ್ದಿರಿ.

0: ರಿದ್ದಿಗೆ ನಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸರಿ ಮೇಡಮ್, ಈಗ ಯಾವ ಗೀತೆ ಕೇಳಕ್ ಬಯಸ್ತಾ ಇದ್ರಿ?
1: ಪರಶುರಾಮ್ ಫಿಲ್ಮ್ ಇಂದ ಇದ್ರಿ, ನಗುತ್ತಾ ನಗುತ್ತಾ ಬಳುನ್.
0: ಬರ್ತ್ಡೇ ಸಾಂಗ್. ಸರಿ ಮೇಡಮ್, ನಿಮಗಾಗಿ, ನಿಮ್ಮ ಮಗಳಿಗಾಗಿ, ನಿಮ್ಮ ಮಗಳ ಜನ್ಮದಿನ ಇರೋದರಿಂದ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಕೇಳಿರ್ತಕ್ಕಂಥ ಗೀತೆ ಮೂಡಿ ಬರುತ್ತೆ, ಕೇಳ್ಕೊಂಡು ಬರ್ರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಕ್ಕೆ ಧನ್ಯವಾದ ತಮಗೆ.
1: ಧನ್ಯವಾದ.

0: ಸ್ನೇಹಿತರೆ, ನೀವು ಕೇಳ್ತಿದ್ರ ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ ನಾವಿದ್ದೀವಿ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಎಲ್ಲಿಂದ ಅಂತ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ ಸರ್, ಯಾರಿಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮುಧೋಳ ತಾಲೂಕು ಮನ್ಸೂರಿಂದ. ಮಂಟೂರಿಂದ, ಸರಿ ಸರ್. ತಮ್ಮ ಹೆಸರು?
1: ಬಸವರಾಜ್
0: ಅವರು. ಸರ್, ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ? ಓಹೋ, ನಿಮ್ಗೆ ಯಾವ ಕಾರ್ಯಕ್ರಮ ಇಷ್ಟ ಆಗ್ತಾವ ಸರ್?
1: ನಾ ಪ್ರತಿಯೊಂದು ಕೇಳ್ತೀವ್ರಿ ಸರ್. ಆದ್ರೆ ಮೊದಲು ಅಂದ್ರೆ ನೀವು ಬರೋಕ್ಕಿಂತ ಮೊದಲು ಸಂಡೇ ಸ್ಪೆಷಲ್ ಅಂತ ಮೊದಲು ಕಾರ್ಯಕ್ರಮ ಬರ್ತಿದ್ರಿ.
0: ಹೌದು.
1: ಆ ಕಾರ್ಯಕ್ರಮ ಬಂದ್ರೆ ಬಹಳ ಒಳ್ಳೇದಂತ್ರಿ.
0: ಸರಿ ಸರ್, ಸರಿ ಸರಿ. ಈಗ ನಮ್ಮ ಮೇಲಧಿಕಾರಿಗಳು ತಿಳಿಸ್ತೀವಿ. ಈಗ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಕೇಳಕ್ ಬಯಸಿದ್ರಿ ತಾವು?
1: ಸರ್, ನಾವು ಇದ್ರಿ ವರದನಕ್ಕೆ ಸಿನಿಮಾ ಅಂತ್ರಿ. ಅದು ಏನೋ ಕಾಣಿ ಆಗಿ ಹೋಗಿದೆ, ಏನು ಮಾಡಿಲ್ಲ ಸರ್. ಆದ್ರೆ
0: ಏನೋ ಕಾಣಿಯಾಗಿದೆ, ಏನೋ ಕಾಣಿ.
1: ಹಾ,
0: ಸರಿ ಸರ್. ನಿಮ್ಗಾಗಿ ಗೀತೆ ಮೂಡಿ ಬರುತ್ತೆ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮಗ.
1: ನಮಸ್ಕಾರ ಸರ್.

0: 101.8 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳಿದರೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಇದುವರೆಗೆ ಕರೆಗೊಂದುಗಿತ್ತೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದರೆ. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರಲ್ಲ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ಆರ್ಜೆ ಮುತ್ತುರಾಜ್ ಎಲಗಟ್ಟಿ. ಸ್ಟುಡಿಯೋ ಸಮಯ 5:55:20. ಈಗ ಕೇಳಿ ಉದ್ಯೋಗ ವಾರ್ತೆ.
1: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಾಂತೇಶ್ ಕೋತಿನ್. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆರ್ಆರ್ಬಿಯಲ್ಲಿ ಖಾಲಿ ಇರುವ 590 ನರ್ಸಿಂಗ್ ಸೂಪರಿಡೆಂಟ್, ಫಾರ್ಮಾ, ರೇಡಿಯೋಗ್ರಾಫರ್, ಲ್ಯಾಬ್ ಅಸಿಸ್ಟೆಂಟ್ ಮತ್ತು ಇತರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಹತೆ ಬಿಫಾರ್ ಮತ್ತು ಬಿಎಸ್ಸಿಯನ್ನು ಮುಗಿಸಿರಬೇಕು. ಒಟ್ಟು ಹುದ್ದೆಗಳು 590. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಆದರೆ ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, PWBD ಸಾಮಾನ್ಯ ಅಭ್ಯರ್ಥಿಗಳಿಗೆ 10 ವರ್ಷ, PWBD ಒಬಿಸಿ ಅಭ್ಯರ್ಥಿಗಳಿಗೆ 13 ವರ್ಷ ಮತ್ತು PWBD ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 13 ವರ್ಷ ವಯೋಮಿತಿಯಲ್ಲಿ ಸಡ್ಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರಿಗೆ, PWBD ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಇಬಿಸಿ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrb.indianrailways.gov.in ಅನ್ನು ನೋಡಬಹುದು. ಕೆನರಾ ಬ್ಯಾಂಕ್ನಲ್ಲಿ ಖಾಲಿ ಇರುವ ಗ್ರಾಜ್ಯುವೇಟ್ ಅಪ್ರಾಂಟಿಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 3,500. ವಿದ್ಯಾರ್ಥಿ ಯಾವುದೇ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWBD ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17 ಅಕ್ಟೋಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.kenrabank.bank.in ಅನ್ನು ನೋಡಬಹುದು ಅಥವಾ https://nats.education.gov.in ಅನ್ನು ನೋಡಬಹುದು. ಇಂಡಿಯನ್ ಕೋಸ್ಟ್ ಗಾರ್ಡ್ನಲ್ಲಿ ಖಾಲಿರುವ ಪುರುಷ ಮತ್ತು ಮಹಿಳಾ ನಾವಿಕ್ GD, ಡೊಮೆಸ್ಟಿಕ್ ಬ್ರಾಂಚ್, ಯಾಂತ್ರಿಕ್ ಮತ್ತು ಹೈಜನಿಸ್ಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 365. ವಿದ್ಯಾರ್ಥಿ SSLC, PUC, ITI ಮತ್ತು ಡಿಪ್ಲೊಮೊವನ್ನು ಮುಗಿಸಿರಬೇಕು. ವಯೋಮಿತಿ ನಾವಿಕ್ GD ಹುದ್ದೆಗೆ 1 ನವೆಂಬರ್ 2005 1 ಮೇ 2009, ಯಾಂತ್ರಿಕ್ ಹುದ್ದೆಗಳಿಗೆ 1/5/2005 1 ಮೇ 2009 ಮಧ್ಯೆ, ಇನ್ನು ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ ಹುದ್ದೆಗೆ 1 ನವೆಂಬರ್ 2005 1 ಅಕ್ಟೋಬರ್ 2009, ಹೈಜನಿಸ್ಟ್ ಹುದ್ದೆಗೆ ನವೆಂಬರ್ 1, 2002 1 ಅಕ್ಟೋಬರ್ 2009 ಮಧ್ಯೆ ಜನಿಸಿರಬೇಕು. ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡ್ಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 550 ರೂಪಾಯಿ ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.ssc.gov.in ಅನ್ನು ನೋಡಬಹುದು. ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ 15,000 ಶಿಕ್ಷಕರನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 15,000. ವಿದ್ಯಾರ್ಹತೆ ವಿವಿಧ ಶಿಕ್ಷಕರ ಹುದ್ದೆಗೆ ವಿವಿಧ ರೀತಿಯ ವಿದ್ಯಾರ್ಹತೆಯನ್ನು ನಿಗದಿ ಮಾಡಲಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ. ಆದರೆ ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡ್ಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWBD ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ schooleducation.karnataka

0: www.govi.in ಅನ್ನು ನೋಡಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ಖಾಲಿ ಇರುವ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 250. ವಿದ್ಯಾರ್ಥಿ ಯಾವುದೇ ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ ಹಾಗೂ ವಯೋಮಿತಿಯಲ್ಲಿ ಜಾತಿವಾರು ಮೀಸಲಾತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ₹1,500, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಬಿಸಿ ಅಭ್ಯರ್ಥಿಗಳಿಗೆ ₹750 ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.ssc.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.
1: ಇದುವರೆಗೆ ಉದ್ಯೋಗ ವಾರ್ತೆ ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 6:30. ಈಗ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 6:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಆನಂತರ 6:10 ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಮೂಡಿಬರಲಿದೆ. 6:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 6:30 ರಸ ವಾರ್ತೆ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 6:40 ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಮೂಡಿಬರಲಿದೆ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಗೋ ಉತ್ಪನ್ನಗಳ ತಯಾರಿಕೆಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಮುದ್ದೇಬಿಗಳ ತಾಲೂಕಿನ ಬಿದುರ್ಕುಂದಿ ಗ್ರಾಮದ ರೈತರಾದ ಸಂಗನಗೌಡ ಕಣ್ಣೂರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಸಿದರ ಎನ್ ಸಾಳುಂಕೆ. ಇನ್ನು 7:35 ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿವೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಏಳು 45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. 8:00 ಸವಿ ನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಆನಂತರ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ ನಮ್ಮ ನಿಲಯದಿಂದ. 8:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ. 9:00 ನ್ಯೂಸ್ ಅಟ್ 9 ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಕೇಳುವಿರಿ. 9:30 ಕ್ರೀಡಾಲೋಕ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ವೋಕಲ್ ರೆಸ್ಟ್ರಿಕ್ಸಲ್ ಬೈ ಎಸ್ ಹಿರಣ್ಮಯಿ ಅವರಿಂದ ಕಾರ್ಯಕ್ರಮ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿವೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಇನ್ನು ನಾಳೆ ಬೆಳಗಿನ ಕಾರ್ಯಕ್ರಮಗಳು ಹೀಗಿದವ. ಎಂದಿನಂತೆ ಬೆಳಗ್ಗೆ 6:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6:10 ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನಾ ಕಾರ್ಯಕ್ರಮ ಮೂಡಿಬರಲಿದೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನು 6:30 ಚಿಂತನ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಮೂಡಿಬರಲಿದೆ. ಇನ್ನು 6:40 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು ವಿದ್ಯಾರಾಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 6:50 ನಮ್ಮ ನಿಲಯದಿಂದ ಜನಪದ ಗೀತೆಗಳನ್ನು ಕೇಳಬಹುದು. 6:55 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 7:05 ಪ್ರದೇಶ ಸಮಾಚಾರ ಮೂಡಿಬರಲಿದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳೆ ಬೆಳಗ್ಗೆ 7:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 7:35 ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿವೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:45 ನಮ್ಮ ನಿಲಯದಿಂದ ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು. 8:00 ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್ ಕಾರ್ಯಕ್ರಮಗಳು ಮೂಡಿಬರಲಿವೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 8:30 ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿರೊಟ್ಟಿ ಚವಳಿಕಾಯಿ

0: ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
1: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
2: ಏನೋ ಸಾಗರ, ಇವತ್ತಂಕರು ಸುಟ್ಟಿ ಅದ್ ನೋಡೋ, ಏನ್ ಮಾಡುಮ?
3: ಏ ಬಾಳ ಬ್ಯಾಸರ ಆಗತ್ತಿತ್ತಪ್ಪ, ಏನು ಟೈಮೇ ಪಾಸ್ ಆಗ್ತಾ ಇಲ್ಲ ನನಗೆ ಇವತ್ತು.
2: ಹೌದಲ್ಲ, ನನಗೂ ಬ್ಯಾಸರ ಆಗ್ಯದ, ಏನ್ ಮಾಡುಮು?
4: ಏನು ಸಾಗರ, ಮಹಾಂತೇಶ ಬಾಳ ಡಿಸ್ಕಷನ್ ನಡೆಸಿರಿ, ಮುಂಜ ಮುಂಜಾನೆ ಇದ್ದು ಸೂಟಿ ಐತಂತ ಹೇಳಿ.
2: ಏನ್ ಸುಮಾರು ಈ ಕಡೆ ಬಂದಾರ?
4: ಹಾ, ಮತ್ತ ಏನ್ ಹೊಲ್ದಾಗ ಸ್ವಲ್ಪ ಕೆಲಸ ಅದ ಮಾಡ್ಬೇಕಪ್ಪ, ಏನು ಹಿಂಗ ಕುಂತ ಬಿಟ್ರಲ್ಲ ಮುಂಜ ಮುಂಜಾನೆ ಇದ್ದು.
2: ಇಲ್ಲ, ಇವತ್ತ ಸೂಟಿ ಐತಲ್ಲ.
3: ಬಾ ಅಕ್ಕ ಬಾ, ಬಾಳ ದಿನ ಆಯ್ತು ಭೇಟಿಯಾಗಿ. ಕೃಷ್ಣ ಅವ್ರ ಮನೆ ಕಡೆ ಹೋಗೋಣಂತ, ಹಂಗ ನಮ್ಮ ಹೊಲಕ್ಕೆ ಹೋಗೋಣಂತ. ಕೃಷ್ಣನ ಕರ್ಕೊಂಡ್ ಹೋದ್ರ ನಮ್ಗೊಂದು ಮಜಾ ಇರತೈತಿ ನೋಡ, ಎಂಟರ್ಟೈನ್ಮೆಂಟ್ ಬಾರಿ ಕೊಡ್ತಾನ ನಮಗೆ.
2: ನಮ್ಮ ಫ್ರೆಂಡ್ಶಿಪ್ ದಾಗ ಇರ್ಲಿಕ್ಕೆ ಅಂದ್ರೆ ಮಜಾನ ಸಿಗುದಿಲ್ಲ ನೋಡ.
4: ಮತ್ತೆ ನಡಿ ಹಂಗಾರ ಕೃಷ್ಣ ಅವ್ರ ಮನೆ ಹೋಗು ನಡಿ.
5: ಅಡಿಗೆಯ ಮನೆಯಾಗ ಮಡದಿಯ ಸುಳಿವಿಲ್ಲ, ಅಡಿಗೆಯ ಮನೆಯಾಗ ಮಡದಿಯ ಸುಳಿವಿಲ್ಲ, ಊಟ ಬಾಯಿಗೆ ರುಚಿ ಇಲ್ಲ. ಊಟ ಬಾಯಿಗೆ ರುಚಿ ಇಲ್ಲ ಹಡೆದವ ಮಡದಿ ಹೋಗ್ಯಾಳ ತವರಿಗೆ.
2: ಹಾ ಹಾ, ನೋಡಲ್ಲಿ ಹೆಂಗ್ ಹೇಳಾಕತ್ತಾನ ಹೆಂಡತಿ ಮ್ಯಾಗ.
4: ಹಾ ಅಂದ್ರ ವೈನಿಯರ್ ಮನ್ಯಾಗ ಇದ್ದಂಗಿಲ್ಲ ಅನಸ್ತೈತಿ.
3: ಅವ್ನ್ ಮೋತಿ ನೋಡಿದ್ರೆ ಗೊತ್ತಾಗಂಗಿಲ್ಲ ಹೆಂಗ್ ಸಪ್ಲ ಐತಿ ನೋಡ್. ಮೋತಿ ಒಂದ್
4: ಮೋತಿ ನೋಡಿದ್ರ ಆಯ್ತು, ಮುಂಜಾನೆ ಹತ್ತರ ಮ್ಯಾಲ ಆಗೈತಿ, ಹೊಟ್ಟಿ ಚುರ್ ಚುರ್ ಅನ್ನಕತ್ತಿರ್ಬೇಕು. ವೈನಿಯರ್ ಖರೇನೆ ಅದಾರ ಇಲ್ಲಿ ಹೇಳ, ಇಲ್ಲ ಮನಿಯೊಳಗ ಅದಾರ ಏನ್ ಕರಿಯಲ್ಲ. ಮತ್ತೆ ಒಳಗಿದ್ರ
5: ಬರಿ ಸುಮಾಕ ಊರಿಗಾರ ಬರಕಾರವ್ರು, ಈಗ ಹಬ್ಬಲ ಹಬ್ಬ ಊರಿ ಬರಕ ಅವ್ರು ಬರೀ ಏನೇ ಈ ಕಡೆ ಬಂದ್ಬಿಟ್ರಿ ನಮ್ಮ ಮನೆ ಕಡೆ ಒಬ್ಬೊಬ್ರಕ್ಕ.
2: ಇವತ್ತ ಸುಟ್ಟಿ ಇತ್ತಲ್ಲ, ಸುಮ್ಮ ನಮಗೂ ಬ್ಯಾಸರ ಹಾಕತ್ತಿತ್ತ, ಹಿಂಗಾಗಿ ಕೃಷ್ಣ ಕಡೆ ಹೋಗ್ಬರು ಮತ್ತೆ ಬಂದಿವಿ.
3: ಹ್ಮ್, ಅದೇ ನೀನ್ ಕರ್ಕೊಂಡ ನಮ್ಮ ಹೊಲಕ್ಕೆ ಹೋಗೋಣಂತ. ಈಗ ಮಿಕ್ಕಿತೇನೆ ಆಗೈತೆ ನೋಡು, ಎಲ್ಲರೂ ಸುಟ್ಕೊಂಡ್ ತಿಂದ್ರೆ ಎಷ್ಟು ಮಜಾ ಇರತ್ತಲ್ಲ, ಅದಕ್ಕೆ ನೀನ್ ಕರ್ಕೊಂಡು ಹೋಗಕ್ ಬಂದಿದ್ದೀವಿ ನೋಡು.
4: ಟೈಮ್ ಮಿಕ್ಕಿತೀನಿ ಸುಟ್ಕೊಂಡು ತಿನ್ನುವಂಗ ಆಗೈತಿ. ಈಗ ಸ್ವಲ್ಪ ಚಳಿ ಒಂಥರ ಚುಮು ಚುಮು ಅನ್ನಾಕತೈತಿ, ಮುಂಜಾನೆ ಸ್ವಲ್ಪ ಬಿಸಿ ಬಿಸಿ ಆದ್ರ ಚಲೋ ಆಗಿರ್ತೈತಿ ಸಾಗರ್ ನಡಿ ಹಂಗಂದ್ರ.
2: ಈಗ ಕೃಷ್ಣ ಎಂತ ಚಂದ ಹಾಡ ಆಡ್ತಿದ್ನಲ್ಲ.
3: ಏ ತೋರಿ ತೋರಿ ಮೆಕ್ಕಿತೀನಿ ತೋರಿ, ಸುಟ್ಟಿವಿ ಚಲೋ ಐತಿ. ಮನ್ಷಾಗ ಎಲ್ಲಾರಿಗೆ ಎರಡೆರಡು ಬರ್ಬೇಕು ನೋಡ ಮಂತೇಶ್.
2: ಅದು ಸ್ವಲ್ಪ ಎಳೆದಿದ್ದಂಗ ಐತಿ ನೋಡೋದು ಕೊಡ ನನಗ.
3: ಏ ಸುಡ್ತೈತಿ ನೋಡು ಕೈಯಾಗ.
4: ನೋಡು ಎಲ್ಲಿ ಬಾಳ ಕರಿ ಆಗಿಲ್ಲ, ಕೆಂಪಾಗಿ ಎಷ್ಟು ಚಂದ ಕಾಣಕತ್ತಿತ್ ನೋಡು, ಮುತ್ತು ಮುತ್ತು ಜೋಡಿಸ್ದಂಗ.
2: ಅಲ್ಲ, ಈ ಸುಟ್ಟು ಮೆಕ್ಕಿತಿನ ಜೊತೆ ಕೃಷ್ಣನ್ ಹಾಡಿದ್ರೆ ಎಷ್ಟು ಚಂದ ಆಕತ್ತಲ್ಲ.
4: ಹಾ, ಜನಪದೊಳಗೆ ಎತ್ತಿದ ಕೈ
2: ಸಾಲಾಗಿದ್ದ ನೋಡಿಲ್ಲ, ಎಷ್ಟು ಚಂದ ಹಾಡ್ತಿದ್ದ, ಎಷ್ಟು ಚಂದ
4: ಹಾಡ್ಬಿಡು.
2: ಈಗ ಯಾಕೆ ಒಂದು ಹಾಡ ಕೇಳಬಾರ್ದು ನಾವು?
4: ಕೇಳ್ಬೇಕು ಅನ್ಸಾಕತ್ತಿದ್ ಬಾಳ ದಿನ ಆಯ್ತು, ನಿನ್ ಧ್ವನಿಯೊಳಗ್ ಚಂದ ಒಂದೊಂದು ಹಾಡ ಹಾಡ್ಬಿಡು.
5: ಹಾಡ ಹಾಡಂಗಿಲ್ಲ, ನನಗೆ ಈಗ ಹಾಡು ನೆನಪು ಬರಾಕತ್ತಲ್ಲ, ಒಂದಿನ ಹೇಳ್ತೇನೆ.
2: ಏನು
5: ಹೆಂಡತಿ ಮ್ಯಾಗ ಶಹರಿ ಹೇಳ್ತಾರಲ್ಲ, ಅಂತ ಒಡಪ್ಪನ ಅಂತ ಹೇಳ್ತೀನಿ.
2: ಒಟ್ಟು
3: ಮಮ್ಮಿ
5: ಹಿಂಗ ಆತ್ ನಮ್ಮ ಮನ್ಯಾಗ ಜಗಳ ಬಂತ, ಅವಾಗ ನಮ್ ಹಿರಿಯರ್ ಹೇಳಿದ್ ನನ್ ನೆನಪಾತ ಒಡಪ್ಪಿದ ಒಗಟಾಗ ಕೇಳಂತಾರಲ್ಲ
4: ಹಂಗ
5: ಹಂಗ ಮಡದಿಯ ಬಡದಾನ ಮಣದಾಗ ಮರಿಗ್ಯಾನ, ಮಡದಿಯ ಬಡದಾನ ಮಣದಾಗ ಮರಿಗ್ಯಾನ, ಹೆಂಡತಿಯ ಶರಿ ಹಿಡಿದ ಕೇಳ್ಯಾನ. ಅಡಿಗೆಯ ಮನ್ಯಾಗ ಹೋಗಿ ಹೆಂಡತಿಯ ಶರಿ ಹಿಡಿದ ಕೇಳ್ಯಾನ, ನಾ ಹೆಚ್ಚ ನಿನ್ನ ತವ್ರ ಹೆಚ್ಚ.
4: ಅಂದ್ರ ನೀ ತವ್ರ ಮನಿ ಹೋಗಾಕ ಕೊಡಂಗಿಲ್ಲ, ಇಲ್ಲೇ ಇರುವಂತ ಎಂದಂಗಾಯ್ತು. ಹೊಡಿಬಾರ್ದು ಅನ್ನೋದೊಂದು ಸಂದೇಶ ಐತಿ ನೋಡಿದ್ರೊಳಗ, ಹೊಡೆದ್ ಮತ್ ಮರ್ಗುದ್ರೊಳಗ ಏನೈತಿ ಹೊಡಿಬಾರ್ದು ಅಂತ.
5: ಅಂದ್ರೆ ಹಿರಿಯರು ಹೆಂಗ್ ಮಾಡ್ಯಾರ ನೋಡ್ರಿ, ಹಿಂದಕ್ಕ ಇಂತ ಒಡಪುಗಳನ್ನ ಹಾಕಿ ಅವ್ರು ಏನ್ ಮಾಡ್ತಿದ್ರು, ಜೀವನದ ಸಾರಾಂಶ ಹೇಳ್ತಿದ್ರು,
4: ಬದುಕಿನ
5: ಸಂಸಾರದ ಸಾರಾಂಶ ಹೇಳ್ತಿದ್ರು. ಅದ್ರಾಗ ಮಡದಿಯ ಬಡದಾನ ಮಣದಾಗ ಮರ್ಗೆ, ಪಶ್ಚಾತ್ತಾಪ ಆಗ್ಯಾದ ಬಡದಾನ, ಒಳಗ ಹೋಗಿನ ಶರಿ ಹಿಡಿದ ಕೈ ಹಿಡಿದು ಕೇಳ್ತಾನ, ರಾಣಿ ನಾ ಹೆಚ್ಚ ನಿನ್ನ ತವ್ರ ಹೆಚ್ಚ. ಅಂದ್ರೆ ಅಲ್ಲಿ ಏನಾಗ್ಬೇಕಾಕಿ, ತವರಿನ ಮ್ಯಾಗೂ ಪ್ರೀತಿ ಐತೆ ಆಕಿಗೆ, ಗಂಡನ ಮ್ಯಾಗೂ ಅತಿ ಹೆಚ್ಚಿನ ಪ್ರೀತಿ ಐತಿ. ಅದಕ್ಕೆ ಆಕಿ ಏನ ಎರಡೂ ಬ್ಯಾಲೆನ್ಸ್ ಮಾಡ್ಬೇಕು ಆಕಿ.
4: ಬ್ಯಾಲೆನ್ಸ್ ಮಾಡ್ಬೇಕು ಆದ್ರ ಈಗ ಏನೋ ಗಂಡ ಹೆಂಡತಿಯೊಳಗ ಒಂದೆರಡು ಬರ್ತೈತಿ, ಒಂದೆರಡು ಹೋಗ್ತೈತಿ, ಹೊಡಿಯುದು ಬಡಿಯುದು ಗದರಿಸುದು ಅದೆಲ್ಲ ಮಾಡಬಾರ್ದು. ಈಗ ಹೆಣ್ಮಕ್ಳಿಗೂ ಭಾಳ ಸಿಟ್ಟು ಬರ್ತಿರ್ತೈತಿ, ಕೆಲವೊಬ್ಬ ಗಂಡ್ಮಕ್ಳು ಚಟ ಅದು ಮಾಡ್ತಿರ್ತಾರಲ್ಲ ಅಂತಂತ ಕೇಳಿದ್ರ ಸುಮ್ ಕೂಡಂಗ ಅನ್ನಿಸ್ತೈತೆ, ಹೆಂಡತಿ ಹೆಂಗ್ ಬಾಳ್ವೆ ಮಾಡ್ಬೇಕು ಅಂತ ಸಂದಿಗ್ಧ ಪರಿಸ್ಥಿತಿಯೊಳಗೂ ಬಾಳೆ ಮಾಡ್ಕೊಂಡು ಹೋಗ್ತಿರ್ತಾಳ, ಆಕೆಗೂ ಸಿಟ್ಟು ಬರ್ತಿರ್ತದ. ಹಂಗೆಂದ್ರೆ ಗಂಡಗ ಹೆಂಡತಿ ಹೊಡೆದಿದ್ ನೋಡಿರೇನು ಕೇಳಿರಿ.
5: ಇಲ್ಲ, ಹಿಂದಕ್ಕ ಅವು ಹಿಂದಿನ ಕಾಲದಾಗ ಏನಾಯ್ತಲ್ರಿ, ನಮ್ಮ ಹಿರಿಯರು ಬಹಳ ಒಂದು ಸುದೀರ್ಘವಾದ ಒಂದು ಸಂಸಾರಿಕ ಜೀವನವನ್ನು ಹೊಂದಿದ್ರು. ಇತ್ತೀಚೆಗೆ ನಾವು ತಾಳ್ಮೆ ಇಲ್ಲದ ಜೀವನ ಕಳೆಯಕತ್ತ ನೋಡ್ರಿಪ್ಪ, ಇನ್ನು ಇನ್ನು ಮುಂದೆ ಬರತಂತವು
2: ಅಲ್ಲ, ಒಬ್ಬರಿಗೊಬ್ಬರಿಗೆ ಅವ್ರಿಗೆ ಹೊಂದಾಣಿಕೆನೇ ಇಲ್ಲ ಈಗ ನೋಡಿರ್ತಿರಲ್ಲ.
4: ಅದಕ್ಕೆ ಯಾವತ್ತೂ ಗಂಡ್ಮಕ್ಕಳಾದವರು ಹೆಣ್ಮಕ್ಳ ಮೇಲೆ ಕೈ ಮಾಡೋದಾಗ್ಲಿ, ಯಾವುದೇ ಒಂದು ದೌರ್ಜನ್ಯ ಮಾಡೋದಾಗ್ಲಿ, ಕೌಟುಂಬಿಕ ಹಿಂಸೆ ಅನ್ನುವಂಥದ್ದು ತೋರಿಸಬಾರ್ದು, ಮಾಡಬಾರ್ದು ಅನ್ನುವಂಥದ್ದು ಏನಂತಂದ್ರೆ ನಾವು ಬಾಳ್ವೆ ಮಾಡಬೇಕು ಗಂಡ ಹೆಂಡತಿ ಅಂತಂದ್ಮೇಲೆ ಬಂದಿರ್ತೈತಿ ಹೋಗಿರ್ತೈತಿ. ಯಾರು ಕೈ ಕೈ ಮಿಲಾಸುದು ಹಿಂಗ ಹೊಡಿಯುವುದು ಬಡಿಯುವುದಾಗ್ಲಿ ಮಾಡಕ್ ಹೋಗ್ಬಾರ್ದು.
5: ಹೌದ್ ಹೌದ್ರಿ,
2: ಈಗ ಲಗ್ನದಾಗ ಎಷ್ಟೋ ಒಡಪುಗಳನ್ನ ಹೇಳ್ತಾರ ನೋಡ್ರಿ. ಅಂತ ಒಡಪುಗಳನ್ನ ಕೃಷ್ಣ ಹೇಳಿ ಬಹಳ ನೆನಪು ಮಾಡಿದ, ಬಹಳ ದಿವಸ ಆಗಿತ್ತು ಕೇಳಾರ, ಬಹಳ ಖುಷಿ ಆತ್ ನೋಡಿ ಕೇಳಿ.
5: ಇದಕ್ಕೇನೆ ಏನು ಜಾನಪದ ನಮ್ಮ ಮಾತುಗಳಾಗಿರ್ಬೋದು, ಜಾನಪದ ಹಾಡುಗಳಾಗಿರ್ಬೋದು, ಇಂಥ ಒಗಟಗಳಾಗಿರ್ಬೋದು, ಮಾತಿನಿಂದ ಮಾತಿಗೆ ಸಾವಿರಾರು ವರ್ಷಗಳಿಂದ ಹರಿದು ಬಂದವಲ್ರಿ, ಅವುಗಳಲ್ಲಿ ಜೀವನದ ಸಾರ ಐತಿ. ಸಾಧ್ಯವಾದಷ್ಟು ಸಮಯ ಇದ್ದಾಗ ಇಂಥವುಗಳನ್ನು ನಾವು

0: ಸಾಕಷ್ಟು ಮೀಡಿಯಾದಲ್ಲಿ ಸಿಗ್ತಾವು, ಅವುಗಳ ಪುಸ್ತಕಗಳು ಸಿಗ್ತಾವು. ಪುಸ್ತಕ ಓದಾಗ ನಮ್ಗೆ ಯಾರಿಗೂ ಸಮಯ ಇಲ್ಲ. ಈಗ
1: ಇಲ್ಲ ಪುಸ್ತಕ ನೆನಪಾಯ್ತು, ನಾವು ಓದ್ಬೇಕು ಪುಸ್ತಕ, ಓದು ಸಂಸ್ಕೃತಿ ಹೋಗ್ಬಿಟ್ಟೈತಿ ಈಗ. ಕೊಂಡು ಓದುದು ಅದ್ರೊಳಗು ಬರೆದವ್ರು ಒಂದು ಪ್ರೋತ್ಸಾಹ ಕೊಡಕ್ ಆಗ್ತೈತಿ, ಸಾಹಿತ್ಯವನ್ನ ಮುಂದುವರಿಸ್ಲಿಕ್ಕೆ ಆಗ್ತೈತಿ ಅಂತನ್ನುವಂತ ಒಂದು ಸಂದೇಶ. ಮತ್ತೇನಂತಂದ್ರ ಈಗ ಜೀವನದೊಳಗೆ ಬಂದು ಹೋಗಿ ಮಾಡ್ತದೆ ಅಂತ ಅಂತ ವಿಷಯಗಳು, ಅದ್ರ ವಿಚ್ಛೇದನ ತಗೊಳ್ಳೋದಾಗ್ಲಿ ಇಂಥ ದೊಡ್ಡ ದೀರ್ಘಕ್ಕೆ ಹೋಗ್ಬಾರ್ದು ಅನ್ನೋದು ಒಂದು ಜೀವನದ ಒಂದು ರಥ ಅನ್ನುವಂಥದ್ದು. ಎರಡು ಗಾಲಿಗಳು ಸರಿಯಾಗಿ ಸಮಾನಾಗಿ ಹೋದ್ರನ ಜೀವನ ಅನ್ನೋದಾಗ್ತೈತಿ, ಬಾಳ್ವೆ ಅನ್ನೋದಾಗ್ತೈತಿ. ಚಲೋ ಕೃಷ್ಣ ಒಂದು ವಿಷಯ ಎತ್ತಿ ಚಲೋ ಮಾಡ್ದ ಇವತ್ತ.
2: ಸಾಗರ ಇನ್ನೊಂದೆರಡು ಮೆಕ್ಕಿತೀನಿ ತಗೋರು.
3: ಏ ತಗೋ, ಇವು ಮನೆಗೆ ಹೋಗಿ ಸುಡೋಣ, ಯಾಕಂದ್ರೆ ಮಳೆ ಬರುವಾಗ ಐತೆ. ಮೊದಲು ಮನೆ ಸೇರೋ ನಡ್ರಿ.
1: ಆಯ್ತು ಆಯ್ತು, ಚಲೋ ಇತ್ತು ಅಂದ್ರೂ ಟೇಸ್ಟ್ ಆಗಿತ್ತು ಮೆಕ್ಕಿತೀನಿ.
4: ಈಗ ಒಂದು ನೀತಿ ಕತೆ ಕೇಳೋಣ.
5: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನೀತಿಕಥೆ ಕಾರ್ಯಕ್ರಮದಲ್ಲಿ ಒಂದು ನೈಜ ಪ್ರಸಂಗವನ್ನ ತಿಳಿಸ್ತಾ ಇದ್ದೀವಿ. ಕಲ್ಕತ್ತಾ ನಗರದಲ್ಲಿ ನಡೆದ ಒಂದು ಪ್ರಸಂಗ ಇದು. ಅದೊಂದು ಬೇಸಿಗೆಯ ಬಿರು ಬಿಸಿಲಿನ ದಿನವಾಗಿತ್ತು. ಆ ಕಾರಣದಿಂದಾಗಿ ನಗರದ ಬೀದಿಗಳೆಲ್ಲ ಬೆಂಕಿ ಕೆಂಡದಂತಾಗಿದ್ವು. ಹೇಳಿ ಕೇಳಿ ಅದು ಮಧ್ಯಾಹ್ನದ ಸಮಯ. ಇಂತಹ ಸಮಯದಲ್ಲಿ ದಾರಿಯಲ್ಲಿ ಒಬ್ಬ ಅಜ್ಜಿ ನಿಂತಿದ್ಲು. ತನ್ನ ಸಮೀಪದಲ್ಲಿ ಸುಳಿದು ಹೋಗ್ತಾ ಇರುವ ವ್ಯಕ್ತಿಗಳನ್ನ ಕಾತರದಿಂದ ಹಾಗೂ ಸಮಯ ಯಾಚನೆಯ ದೃಷ್ಟಿಯಿಂದ ನೋಡ್ತಾ ಇದ್ಲು. ಅದಕ್ಕೆ ಕಾರಣ ಅವಳ ಹತ್ತಿರವಿದ್ದ ಹಣ್ಣುಗಳಿಂದ ತುಂಬಿದ ದೊಡ್ಡ ಬುಟ್ಟಿಯಾಗಿತ್ತು. ಆ ಬುಟ್ಟಿಯನ್ನ ಅವಳೊಬ್ಬಳಿಂದಲೇ ಎತ್ತಲಾಗ್ತಾ ಇರಲಿಲ್ಲ. ಅದನ್ನ ಎತ್ತಿ ತಲೆ ಮೇಲೆ ಇಟ್ಟುಕೊಳ್ಳಲು ಯಾರಾದರೂ ಸಹಾಯ ಮಾಡಿಯಾರೋ ಅಂತ ಕಾಯ್ತಾ ಇದ್ಲು. ಆ ಆಸೆಯಿಂದ ಬೀದಿಯಲ್ಲಿ ಬರೋ ಹೋಗ್ತಾ ಇರುವಂತ ಎಲ್ಲರಿಗೂ ಸಹಾಯ ಮಾಡುವಂತೆ ಕೇಳ್ತಾ ಇದ್ಲು. ಆದ್ರೆ ಯಾರೂ ಕೂಡ ಅವಳ ಮಾತಿನತ್ತ ಕಿವಿ ಕೊಡ್ತಾ ಇರಲಿಲ್ಲ. ಕೇಳಿಯೂ ಕೇಳದ ಹಾಗೆ ಮುಂದೆ ಹೋಗ್ತಾ ಇದ್ರು. ಅಷ್ಟರಲ್ಲೇ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಬಂದ. ಮುಖಲಕ್ಷಣದ ಮೇಲಿಂದ ಗಣ್ಯ ವ್ಯಕ್ತಿಯಂತೆ ಆತ ಕಾಣ್ತಾ ಇದ್ದ. ಆ ವ್ಯಕ್ತಿ ಸಮೀಪಿಸುತ್ತಿದ್ದಂತೆ ತನ್ನ ಬೇಡಿಕೆಯನ್ನ ಅವನ ಮುಂದೆಯೂ ಇಡಬೇಕು ಅಂತ ಬಯಸಿದ್ರು. ತಕ್ಷಣವೇ ಹೆದರಿ ಆ ಅಜ್ಜಿ ಮನಸ್ಸನ್ನ ಬದಲಿಸ್ಬಿಟ್ಲು. ಈತನು ಹಾಗೆ ಹೋದರೆ ಹೇಗೆ? ದೊಡ್ಡ ಮನುಷ್ಯನ ಹಾಗೆ ಬೇರೆ ಕಾಣ್ತಾ ಇದ್ದಾನೆ, ನನಗೆ ಅವಮಾನವೆಂದು ಸಿಟ್ಟಿಗೆದ್ದರೆ ಏನು ಮಾಡುವುದು ಅಂತ ಮನಸ್ಸಿನಲ್ಲೇ ಮಾತಾಡ್ಕೊಂಡ್ಲು. ಆದ್ರೆ ಆಶ್ಚರ್ಯದ ವಿಷಯ ಏನಂತಂದ್ರೆ, ಆ ವ್ಯಕ್ತಿಯ ಅವಳು ಇದ್ದಲ್ಲಿಗೆ ಬಂದು ಮಾತನಾಡಿಸಿದ. ಅಮ್ಮ, ಇಂತಹ ಊರಿ ಬಿಸಿಲಿನಲ್ಲಿ ರಸ್ತೆಯ ಮೇಲೆ ತಾವು ನಿಂತಿದ್ದೇಕೆ? ಆ ವ್ಯಕ್ತಿಯ ಪ್ರಶ್ನೆಗೆ ಅಜ್ಜಿ ತನ್ನ ಕಥೆಯನ್ನ ವಿವರಿಸಿದ್ಲು. ಅಮ್ಮ ಎಂದು ಕರೆದುದಕ್ಕೆ ಧೈರ್ಯ ತಂದುಕೊಂಡು ನಿನ್ಗೆ ಹೇಳ್ತಾ ಇದ್ದೀನಿ. ನೋಡಪ್ಪ, ನೀನಾದ್ರೂ ಈ ಬುಟ್ಟಿಯನ್ನ ನನ್ನ ತಲೆಯ ಮೇಲೆ ಹೊರಿಸಿದ್ರೆ ನಿನ್ಗೆ ಬಹಳ ಪುಣ್ಯ ಬರ್ತದೆ. ಅಜ್ಜಿ ಹೇಳುತ್ತಿದ್ದಂತೆ, ಅಮ್ಮ ಈ ದೊಡ್ಡದಾದ ಬುಟ್ಟಿಯನ್ನ ಅದು ಹೇಗೆ ಒಯ್ಯಬಲ್ಲೆ ಎಂದು ಹೇಳುತ್ತಾ ಆ ವ್ಯಕ್ತಿ ಆ ಹಣ್ಣಿನ ಬುಟ್ಟಿಯನ್ನ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಪುನಃ ನುಡಿದ. ಅಮ್ಮ, ಈಗ ಹೇಳು, ಎಲ್ಲಿಗೆ ಹೋಗಬೇಕಾಗಿದೆ ಎಂಬುದನ್ನು. ನೀವು ಎಲ್ಲಿಗೆ ಹೋಗಬೇಕೆಂದಿರುವಿರೋ ನಾನು ಅಲ್ಲಿಯವರೆಗೆ ತಂದು ಮುಟ್ಟಿಸುತ್ತೇನೆ. ರಸ್ತೆಯಲ್ಲಿ ನಡೆದ ಈ ದೃಶ್ಯವನ್ನ ಕಂಡ ಜನರೆಲ್ಲ ಬೆಕ್ಕಸ ಬೆರಗಾಗಿ ನಿಂತಿದ್ರು. ಆ ವ್ಯಕ್ತಿ ಎಲ್ಲರಿಗೂ ಪರಿಚಿತನಂತೆ ಕಾಣ್ತಾ ಇದ್ದ. ಆ ವ್ಯಕ್ತಿಯ ಎದುರಿಗೆ ಬಂದ ಎಲ್ಲಾ ಜನರು ಇವನನ್ನ ಆದರಪೂರ್ವಕವಾಗಿ ನಮಸ್ಕರಿಸ್ತಾ ಇದ್ರು. ಇದನ್ನ ನೋಡಿದ ಆ ಅಜ್ಜಿಗೆ ಆಶ್ಚರ್ಯವಾಯಿತು. ನಾನೇನಾದರೂ ತಪ್ಪು ಮಾಡ್ತಾ ಇದ್ದೇನಾ ಎಂಬ ಹೆದರಿಕೆಯು ಆ ಅಜ್ಜಿಯಲ್ಲಿ ಮೂಡ್ತು. ಆ ವ್ಯಕ್ತಿ ಆ ಅಜ್ಜಿಗೆ ತನ್ನ ಸ್ಥಾನವನ್ನ ಮುಟ್ಟಿಸಿ ಹೋದ. ಆದರೆ ಆ ಬುಟ್ಟಿಯನ್ನ ಹೊತ್ತ ವ್ಯಕ್ತಿಯೇ ಖ್ಯಾತ ವಿದ್ವಾಂಸರೆನಿಸಿದ ಈಶ್ವರ್ ಚಂದ್ರ ವಿದ್ಯಾಸಾಗರರು ಎಂಬುದು ಆ ಅಜ್ಜಿಗೆ ನಂತರದಲ್ಲಿ ಒಬ್ಬ ವ್ಯಕ್ತಿಯಿಂದ ಗೊತ್ತಾಯಿತು. ಅಪಾರ ಖ್ಯಾತಿಯನ್ನ ಪಡೆದಿದ್ರು ಈಶ್ವರ ಚಂದ್ರ ವಿದ್ಯಾಸಾಗರರಲ್ಲಿ ಗರ್ವದ ಲವಲೇಶವೂ ಇರಲಿಲ್ಲ. ಅತ್ಯಂತ ವಿನಯಶೀಲರಾಗಿದ್ದರು. ಆತ್ಮೀಯರೇ, ಈ ನೈಜ ಪ್ರಸಂಗದಿಂದ ತಿಳಿದು ಬರುವ ನೀತಿ ಅಂತಂದ್ರೆ, ವಿನಯಶೀಲತೆ ಅನ್ನೋದು ನಮ್ಮ ವ್ಯಕ್ತಿತ್ವಕ್ಕೊಂದು ಗರಿ ಮೂಡಿಸ್ತದೆ. ಆದ್ದರಿಂದ ಜೀವನದಲ್ಲಿ ವಿನಯವಂತರಾಗಿ ಬಾಳ್ಬೇಕು ಅನ್ನುವಂಥದ್ದು ಈ ಪ್ರಸಂಗದಿಂದ ತಿಳಿದು ಬರ್ತದೆ. ನಮಸ್ಕಾರ.
6: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಭಾಗವಹಿಸಿದವರು ಕೃಷ್ಣ ತಳೆವಾಡ್, ಮಹಂತೇಶ್ ಕೋತಿನ್, ಸಿದ್ದರಾಯ್ ಸಾಳುಂಕೆ ಹಾಗೂ ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
7: ಕೆಲವರೇ, ಇದುವರೆಗೆ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ, 6:20 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಹೋಗುತ್ತಿರುವವರು ಹೆಚ್ಪಿ ಸೌಮ್ಯ. ಪ್ರಿಯ ಶ್ರೋತೃಗಳೇ, ನೀವೆಲ್ಲ ಟಾರ್ಜನ್ ಸಿನಿಮಾ ನೋಡಿದ್ದೀರಲ್ಲ. ಜಾರ್ಖಂಡ್ನ ಈ ಜಮುನಾ ಟೂಡು ಇದ್ದಾಳಲ್ಲ, ಈಕೆ ನಿಜಕ್ಕೂ ಲೇಡಿ ಟಾರ್ಜನೆ. ಈಕೆಯ ದೊಡ್ಡ ಗುಂಡಿಗೇನ ಮೆಚ್ಚಲೇಬೇಕು. ಅದರಿಂದಲೇ ಮುತ್ಕುರಖಾಮ್ ಕಾಡು ಉಳಿದಿರೋದು. ಅಲ್ಲಿರೋ ಪ್ರಾಣಿ ಪಕ್ಷಿಗಳು, ಮರಗಿಡಗಳು ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಿರೋದು ಈಕೆಯಿಂದಲೇ, ಥ್ಯಾಂಕ್ಸ್ ಟು ಲೇಡಿ ಟಾರ್ಜನ್. ಕಾಡು ಜಮುನಾಗೆ ಹತ್ತಿರದ ಸಂಬಂಧಿ, ಯಾಕಂದ್ರೆ ಹಳ್ಳಿ ಪಕ್ಕದಲ್ಲೇ ಕಾಡಿದೆ. ಹಂಗಾಗಿ ಕಾಡಿಗೆ ನುಗ್ಗೋದು, ಅಲ್ಲಿ ಗಣಿಗಾರಿಕೆ ಮಾಡೋದು, ಮರ ಕಡಿಯೋದು, ಪ್ರಾಣಿ ಬೇಟೆ ಆಡೋದೇನಾದರೂ ಮಾಡಿದರೆ ಖೇಲ್ ಖತಂ, ಜಮುನಾ ರಣಚಂಡಿ ಆಗ್ತಾಳೆ. ಅದಕ್ಕೆ ಇವತ್ತು 50 ಹೆಕ್ಟೇರ್ ಪ್ರದೇಶದ ಕಾಡು ಉಳಿದಿರೋದು. ಈಕೆ ಮದುವೆಯಾಗಿ ರಖಾಮ್ ಹಳ್ಳಿಗೆ ಬಂದಾಗ ಸಮೃದ್ಧ ಕಾಡಿತ್ತು. ನಿಧಾನಕ್ಕೆ ಮಾಫಿಯಾಗಳು ಕಾಲಿಡಲು ಶುರು ಮಾಡಿದ್ರು. ಹಳ್ಳಿ ಸೊಸೆ ಜಮುನಾ ನನಗ್ಯಾಕೆ ಕಾಡಿನ ಉಸಾಬ್ರಿ ಅಂತ ಸುಮ್ಮನೆ ಇರಲಿಲ್ಲ. 5 ಮಂದಿ ಗಟ್ಟಿ ಗುಂಡಿಗೆ ಇರೋ ಹೆಣ್ಮಕ್ಕಳನ್ನ ಜೊತೆಗೆ ಸೇರಿಸ್ಕೊಂಡು ಹೋರಾಟ ಶುರು ಮಾಡಿದ್ಲು. ಅರಣ್ಯ ಮಾಫಿಯಾಗಳ ಬಳಿ ಗನ್ ಮಾರಕಾಸ್ತ್ರಗಳಿದ್ರೆ ಜಮುನಾ ಬಿಲ್ಲುಬಾಣಗಳು, ಲಾಟಿ, ಈಟಿಗಳನ್ನು ಹಿಡಿದುಕೊಂಡು ನೇರವಾಗಿ ಕಾಡಿಗೆ ನುಗ್ಗುತ್ತಿದ್ಲು. ಅಕ್ರಮವಾಗಿ ಮರ ಕಡಿಯುತ್ತಿದ್ದವರ ಬೆನ್ನಟ್ಟಿ ಕಾಡಿನಿಂದ ಹೊರದಬ್ಬಿದಳು. ಮಾಫಿಯಾಗಳು ಹೆಚ್ಚಾಗಿ ಮಧ್ಯಾಹ್ನನೋ ತಡರಾತ್ರಿನೋ ಕಾಡಿಗೆ ನುಗ್ಗುತ್ತಾರೆ ಎಂದು ಮಹಿಳೆಯರನ್ನು 3 ಶಿಫ್ಟ್ಗಳಾಗಿ ವಿಂಗಡಿಸಿ ಸಾಕುನಾಯಿಗಳೊಂದಿಗೆ ಕಾಡಲ್ಲಿ ಗರಗರ ಗಸ್ತು ತಿರುಗಿಬಿಡುತ್ತಿದ್ದಳು. ಕಾಡುಗಳ್ಳರು ಇವಳಿಗೆ ಗತಿ ತೋರಿಸಬೇಕು ಅಂತ ಕಾಡಿಗೆ ಬೆಂಕಿ ಹಚ್ಚಿದಾಗ್ಲೂ ರಾತ್ರೋರಾತ್ರಿ ಬೆಂಕಿ ನಂದಿಸಿ ಕಾಡನ್ನು ಉಳಿಸಿದ ಪುಣ್ಯಾತ್ಗಿತ್ತಿ ಈ ನಮ್ಮ ಜಮುನಾ. ಇವತ್ತು ಈಕೆ ಆರಂಭ ಮಾಡಿರೋ ವನ ಸುರಕ್ಷಾ ಸಮಿತಿಯಲ್ಲಿ ಕಾಡು ಕಾಯಲೆಂದೇ 10,000 ಮಹಿಳೆಯರಿದ್ದಾರಂತೆ. ಎಲ್ಲರೂ ಸೇರಿ ಕಾಡಿನ ಮರಗಳಿಗೆ ರಾಖಿ ಕಟ್ಟುತ್ತಾರೆ. ಕಾಡಿಗೆ ಕಾಲಿಡುವ ಮಾಫಿಯಾಗಳ ಕಾಲು ಮುರಿತಾ ಇದ್ದಾರೆ. ನಮ್ಮ ನಿಮ್ಮೂರಲ್ಲಿ ಇಂಥ ಲೇಡಿ ಟಾರ್ಜನ್ ಇದ್ದಿದ್ರೆ ಕಾಡು ಉಳಿಯೋದು, ಒಳ್ಳೆ ಮಳೆ ಗಾಳಿ ಬರೋದು ಏನು. ಈ ಲೇಡಿ ಟಾರ್ಜನ್ ತರನೇ ಈ ನೇಕ್ ಚಂದ್ ಈ ಚಂಡೀಗಢದಲ್ಲಿರೋ ವಿಶ್ವವಿಖ್ಯಾತಿ ರಾಕ್ ಗಾರ್ಡನ್ನಲ್ಲಿ ನಿಂತು ಇವರ ಹೆಸರು ಕೂಗಿದ್ರೆ ಇಡೀ ಗಾರ್ಡನ್ಗೆ ಗಾರ್ಡನ್ನೇ ತಲೆದೂಗಿಬಿಡುತ್ತೆ. ನೇಕ್ ಚಂದ್ ಇಲ್ಲ ಅಂದಿದ್ರೆ ಈ ಗಾರ್ಡನ್ ತಲೆ ಎತ್ತುತ್ತಿರಲಿಲ್ಲ. ಅಂಥದ್ದೇನಿದೆ ಇದರಲ್ಲಿ ಅನ್ನೋದಕ್ಕೆ ಒಂದು ರೋಚಕ ಕಥೆಯೇ ಇದೆ. ಸುಖ್ನಾ ಸರೋವರದ ಬಳಿ ಇರೋ ಈ ರಾಕ್ ಗಾರ್ಡನ್ ದಟ್ಟ ಅರಣ್ಯ ಪ್ರದೇಶದಲ್ಲಿತ್ತು. ಅರಣ್ಯದಲ್ಲಿ ಕಾಲಿಡೋದು, ಓಡಾಡೋದು ಸಂಪೂರ್ಣ ನಿಷಿದ್ಧ. ಆಗ ನವ ಚಂಡೀಗಢ ನಿರ್ಮಿಸಬೇಕು ಅಂತಲೇ ಹಳೆ ಕಟ್ಟಡಗಳನ್ನು ಒಡೆದು ಹೊಸ ಕಟ್ಟಡಕ್ಕೆ ಯೋಜನೆ ರೂಪಿಸುತ್ತಿರುವಾಗಲೇ ರೋಡ್ ಇನ್ಸ್ಪೆಕ್ಟರ್ ಆಗಿದ್ದವರು ಈ ನೇಕ್ ಚಂದ್. ಈ ಅಪ್ಪ ಡ್ಯೂಟಿ ಮುಗಿಸಿದ ಮೇಲೆ ಮೆಲ್ಲಗೆ ಕಟ್ಟದ ಅವಶೇಷಗಳನ್ನು ಹುಡುಕಿ ಕಬ್ಬಿಣದ ಸರಳುಗಳು, ಸೆರಾಮಿಕ್ ಪೀಸುಗಳು ಹೀಗೆ ಎಲ್ಲಾನು ತಗೊಂಡು ಬಂದು ಈ ಅರಣ್ಯದ ಮಧ್ಯೆ ಕೂಡಿಟ್ರು. ಬಿಡುವಾದಾಗೆಲ್ಲ ಅಲ್ಲಿ ಕೂತು ತಾವೇ ಕಲಾಕೃತಿಗಳನ್ನು ಮಾಡಿಡುತ್ತಾ ಹೋದ್ರು. ನೇಕ್ ಚಂದ್ ಹೀಗೆ ದಶಕಗಳ ಕಾಲ ಕಸದಿಂದ ರಸ ತೆಗೆದು ಇಟ್ಟಿದ್ರು. ಒಂದ್ ಫೈನ್ ಡೇ ಅರಣ್ಯ ಅಧಿಕಾರಿಗಳು ಸರ್ವೆ ಮಾಡೋಕ್ಕೆ ಅಂತ ಬಂದು ನೋಡಿದ್ರೆ ಅದ್ಭುತ ಲೋಕವೊಂದು ಒಳಗೆ ಸೇರಿಕೊಂಡಿತು. ಕಾನೂನು ಪ್ರಕಾರ ಅದನ್ನು ಹೊಡೆದುರುಳಿಸಲು ಮುಂದಾದ್ರು. ಆದರೆ ಸ್ಥಳೀಯ ನಾಗರಿಕರು ನೇಕ್ ಚಂದ್ ಜೊತೆ ಸೇರಿದ್ದರಿಂದ ರಾಕ್ ಗಾರ್ಡ್ ಆಯಿತು. 40 ಎಕರೆ ಪ್ರದೇಶದಲ್ಲಿ ಗಾರ್ಡನ್ ಹರಡಿಕೊಂಡಿದೆ. ನೇಕ್ ಚಂದ್ ಕೈಚಳಕ ನೋಡಿದ ಲಂಡನ್ ಮಂದಿ ಇವರನ್ನು ಕರೆದುಕೊಂಡು ಹೋಗಿ ಅಲ್ಲೂ ಗಾರ್ಡನ್ ಮಾಡಿಸಿದ್ದಾರೆ. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ಮಕ್ಕಳ ಪಾರ್ಕ್ ಮಾಡಿಕೊಟ್ಟಿದ್ದಾರೆ. ಅಂದಹಾಗೆ ನೇಕ್ ಚಂದ್ಗೆ ಈ ಕಲ್ಪನೆ ಹೇಗೆ ಬಂತು ಅಂದ್ರೆ ಅವರ ತಾಯಿ ಹೇಳುತ್ತಿದ್ದ ಕತೆಗಳಿಂದ ಅಂತೆ. ಚಿಕ್ಕ ಹುಡುಗನಾಗಿದ್ದಾಗ ಸಮುದ್ರ ತೀರದಲ್ಲಿ ಹೀಗೆ ಮರಳು ಚೂರು ಬಳೆಗಳನ್ನು ಬಳಸಿ ಕಲಾಕೃತಿ ರಚನೆ ಮಾಡುತ್ತಿದ್ದರು ನೇಕ್ ಚಂದ್. ಈ ಹುಚ್ಚೆ ಈಗ ಗಾರ್ಡನ್ ಆಗಿ ರೂಪ ತಾಳಿತಂತೆ. ಕಸದಿಂದ ರಸ ಏನೋ ಆಗೋಗುತ್ತೆ, ಆದರೆ ಅದನ್ನು ಮಾಡೋಕೆ ನೇಕ್ ಚಂದರಂತೆ ದೊಡ್ಡ ಮನಸ್ಸು, ಛಲ ಇರಬೇಕಲ್ವಾ? ಗುಜರಾತ್ನಲ್ಲಿ ಉದ್ವಾಡ ಅಂತ ಹಳ್ಳಿ ಇದೆ, ಸಮುದ್ರದ ಪಕ್ಕದಲ್ಲೇ ಇರೋ ಹಳ್ಳಿ. ಉದ್ವಾಡ ಅಂದ್ರೆ ಅಷ್ಟಾಗಿ ಗೊತ್ತಾಗಲ್ಲ, ಪಾರ್ಸಿ ಹಳ್ಳಿ ಅಂದ್ರೆ ಎಲ್ರಿಗೂ ತಿಳಿಯುತ್ತೆ. ಪಾರ್ಸಿಗಳಿಗೆ ಈ ಹಳ್ಳಿ ಅಂದ್ರೆ ಅಷ್ಟೇ ಭಕ್ತಿ ಭಾವ. ಹಳ್ಳಿಗೆ ಕಾಲಿಟ್ರೆ ಕಾಲಚಕ್ರ ಶತಮಾನಗಳಷ್ಟು ಹಿಂದಕ್ಕೆ ಓಡಿಬಿಡುತ್ತೆ. ಹಳ್ಳಿಲಿ 8-10 ಬೀದಿಗಳಿವೆ. ಪ್ರತಿ ಬೀದಿ ಚೊಕ್ಕ ಸುಂದರ ದೊಡ್ಡ ದೊಡ್ಡ ಬಂಗಲೆಗಳು ಬೀದಿಯ ಶೃಂಗಾರ ಹೆಚ್ಚಿಸುತ್ತದೆ. ಈ ಬಂಗಲೆಗಳಿಂದಲೇ ಹಳ್ಳಿ ಫೇಮಸ್ ಆಗಿದ್ದು. ಪ್ರತಿಯೊಂದು ಬಂಗಲೆಯ ಮುಂಭಾಗದಲ್ಲಿ ದೊಡ್ಡ ಜಗಲಿ, ವರಾಂಡ, ಇದನ್ನ ಇಲ್ಲಿ ಓಟ್ಲಾ ಅಂತಾರೆ. ಬೆಳಗ್ಗೆ ಸಂಜೆ ಮನೆಯವರು ಇಲ್ಲಿ ಕುಳಿತು ಹರಟೆ ಹೊಡಿಬಹುದು. ಮನೆಗಳು ಬೀದಿಗಳೆಲ್ಲ ಪಾರ್ಸಿ ಆರ್ಕಿಟೆಕ್ಚರ್ನಿಂದ ಕೂಡಿದೆ. ಕರಾವಳಿ ಬಿಸಿಲು ಮಳೆಯಿಂದ ರಕ್ಷಣೆ ಪಡೆಯಲು ಮೇಲ್ಛಾವಣಿಗೆ ನಮ್ಮ ಮಂಗಳೂರು ಹೆಂಚುಗಳನ್ನು ಬಳಸಿದ್ದಾರೆ. ಮನೆಗಳ ಒಳಗೆ ಗಾಳಿಯಾಡಲೆಂದೇ ಸೀಲಿಂಗ್ಗಳು ಬಾನೆತ್ತರಕ್ಕಿವೆ. ಬಂಗಲೆಗಳ ಬಾಲ್ಕಾನಿಗಳು, ಮರದ ಕಂಬಗಳಲ್ಲಿ ಕೆತ್ತನೆಗಳೋ ಕೆತ್ತನೆಗಳು. ವಿಕ್ಟೋರಿಯನ್ ಶೈಲಿಯ ಎರಕ ಹೊಯ್ದ ಕಬ್ಬಿಣದ ಕಂಬಗಳು ಮನೆಯನ್ನು ಮಾತ್ರವಲ್ಲ ಹಳ್ಳಿಯ ಅಂದ ಹೆಚ್ಚಿಸಿವೆ.

0: ಕೋರ್ ಶೆಡ್ ಹೌಸ್, ಪೋಹೋ ಕಾಟೇಜ್, ಡಾಕ್ಟರ್ ದಸ್ತೂರ್ ಬಂಗಲೆಗಳನ್ನು ನೋಡದೆ ಹೋಗಕ್ಕೆ ಮನಸ್ಸಾಗಲ್ಲ. ಇಲ್ಲಿದ್ದವರು ದೇಶ ವಿದೇಶಗಳಿಗೆ ವಲಸೆ ಹೋಗಿರೋದ್ರಿಂದ ಶೇಕಡಾ 40% ಬಂಗಲೆಗಳು ಖಾಲಿ ಖಾಲಿ. ವೈಭವ ಮಾತ್ರ ಹಂಗೆ ಇದೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:35. ಈಗ ಕೇಳಿ ಕಾಣೆಯಾದವರ ಪ್ರಕಟಣೆ. ಕಾಣೆಯಾದವರ ಹೆಸರು ಉಮರ್ ಫಾರೂಕ್, ತಂದೆ ಹಮೀದ್ ಕೊರಬು, ವಯಸ್ಸು 28, ಉದ್ಯೋಗ ಕೂಲಿ ಕೆಲಸ, ಸಾಕಿನ್ ಕೂಡಿಗಿ, ವ್ಯಕ್ತಿಯ ಎತ್ತರ 5.2 ಇಂಚು, ದುಂಡುಮುಖ, ಸಾಧಾರಣ ಗಪ್ಪು ಮೈಬಣ್ಣ, ಸದೃಢವಾಗಿ ಇರುತ್ತಾನೆ, ಹಿಂದಿ ಕನ್ನಡ ಭಾಷೆಯನ್ನು ಮಾತನಾಡುತ್ತಾನೆ, ಮನೆಯಿಂದ ಹೋಗುವಾಗ ಕಪ್ಪು ಬಣ್ಣದ ಪ್ಯಾಂಟ್ ಮತ್ತು ನೀಲಿ ಬಣ್ಣದ ಅಂಗಿ ಧರಿಸಿದ್ದು. ಇವನು ದಿನಾಂಕ 3/10/2026 ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನಮ್ಮ ಮನೆಯಿಂದ ನಮ್ಮೂರಿನಲ್ಲಿರುವ ಅತ್ತೆ ಮಾವನ ಮನೆಗೆ ಹೋಗಿ ಬರುತ್ತೇನಂತ ಹೇಳಿ ಹೋದವರು ಮರಳಿ ಬಾರದೆಯಲ್ಲೇ ಕಾಣೆಯಾಗಿರುತ್ತಾರೆ. ಈ ಸದರಿ ವ್ಯಕ್ತಿಯ ಗುರುತು ಪತ್ತೆಯಾದಲ್ಲಿ ಹತ್ತಿರದ ಠಾಣೆಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆಯನ್ನ ಕೇಳಿದ್ರೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೊಂದು ಸಮಯ 6:37 ಆಗಲಿದೆ. ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಶ್ರೋತೃಗಳೇ, ನಾಳೆ ಮಧ್ಯಾಹ್ನ 12:05 ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ್ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ನಿರ್ವಹಣೆ ನಂದನ್ ಕುಮಾರ್ ಎಲ್ವೋ. ಇನ್ನು ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಪಿಸಿಒಡಿ ಹಾಗೂ ಪಿಸಿಒಎಸ್ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರ ಈ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿಬಿ ಜಿರಾಮ್ಜಿ ಅಡಿ ದಾಖಲೆಯ 2,04,000 ಮಾನವ ದಿನ ಸೃಜನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಖೈದಿಗಳು ತಯಾರಿಸಿದ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ನೂತನ ರಾಜ್ಯಪಾಲರಾಗಿ ಇದೇ ಶುಕ್ರವಾರ ಲೋಕಭವನದಲ್ಲಿ ಡಾ ಸುಧಾ ಯಾದವ್ ಪ್ರಮಾಣ ವಚನ. ಮೈಸೂರು ದಸರಾ ಈ ಬಾರಿ ಪ್ರಶಾಂತ ಆನೆಗೆ ಅಂಬಾರಿ ಹೊತ್ತು ಜಂಬೂ ಸವಾರಿ ಮುನ್ನಡೆಸುವ ಹೊಣೆ. ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹರಿಸಲು ಎಸ್ಎಪಿ ದರ ನಿಗದಿಪಡಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ರಣಜಿ ಟ್ರೋಫಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಗ್ರಾಮೀಣ ಉದ್ಯೋಗ ಖಾತ್ರಿ ವಿಬಿ ಜಿರಾಮ್ಜಿ ಅಡಿಯಲ್ಲಿ ಜುಲೈ 1 ನಿನ್ನೆಯವರೆಗೆ ದಾಖಲೆಯ 2,04,000 ಮಾನವ ದಿನ ಉದ್ಯೋಗ ಸೃಜಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಮನ್ರೇಗಾ ಅಡಿಯಲ್ಲಿ ಕಳೆದ ವರ್ಷ ಇದೇ ಅವಧಿಯಲ್ಲಿ 1,71,00,000 ಮಾನವ ದಿನ ಸೃಜನೆಯಾಗಿತ್ತು. ಈ ಬಾರಿ ಎಲ್ನಿನೋ ಪ್ರಭಾವದಿಂದ ಮಳೆಯ ಕೊರತೆಯಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಬಡವರಿಗೆ, ದಲಿತರಿಗೆ, ವಂಚಿತ ಮತ್ತು ಭೂರಹಿತ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಒದಗಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟಾರೆ 24,00,000 ಮಾನವ ದಿನ ಸೃಜಿಸಲಾಗಿದ್ದು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಬೀದರ್ 21,00,000 ಮಾನವ ದಿನ, ಕೊಪ್ಪಳ 18,00,000 ಮಾನವ ದಿನ ಸೃಜಿಸುವುದರೊಂದಿಗೆ 2 ಮತ್ತು 3 ಸ್ಥಾನದಲ್ಲಿವೆ. ರಾಜ್ಯದಲ್ಲಿ ಮನ್ರೇಗಾ ಅಡಿಯಲ್ಲಿ ವಿತರಿಸಲಾಗಿದ್ದಂತಹ ಜಾಬ್ ಕಾರ್ಡ್ಗಳ ಇ ಕೆವೈಸಿಯನ್ನು ಮಾಡುವುದರ ಜೊತೆಗೆ ಜಾಬ್ ಕಾರ್ಡ್ ಮೇಳ ನಡೆಸಿ ಹೊಸ ಜಾಬ್ ಕಾರ್ಡ್ಗಳನ್ನು ವಿತರಿಸಲು ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಗುಳೆ ಹೋಗುತ್ತಿದ್ದಂತಹ ನೂರಾರು ಕುಟುಂಬಗಳು ಇರುವ ಸ್ಥಳದಲ್ಲಿಯೇ ಉದ್ಯೋಗ ಪಡೆಯಲು ಅನುಕೂಲವಾಗಿದೆ. ಈ ವರ್ಷದಲ್ಲಿ ಹೊಸದಾಗಿ 87,164 ಅಧಿಕ ಜಾಬ್ ಕಾರ್ಡ್ ವಿತರಿಸಲಾಗಿದೆ ಎಂದು ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದ ಕಾರಾಗೃಹಗಳಲ್ಲಿ ಖೈದಿಗಳಿಂದ ತಯಾರಿಸಲಾಗುತ್ತಿರುವಂತಹ ವಿವಿಧ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಆಕರ್ಷಕ ಪ್ಯಾಕೇಜಿಂಗ್ನೊಂದಿಗೆ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಕಾರಾಗೃಹ ಅಭಿವೃದ್ದಿ ಮಂಡಳಿಯ ಸಭೆಯಲ್ಲಿ ಮಾತನಾಡಿದ ಅವರು, ಖೈದಿಗಳ ಕೌಶಲ್ಯಾಭಿವೃದ್ದಿ ಮತ್ತು ಪುನರ್ವಸತಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನು ಬಲಪಡಿಸಬೇಕು ಮತ್ತು ತಯಾರಿಸಿದಂತಹ ಉತ್ಪನ್ನಗಳಿಗೆ ಸ್ಥಿರವಾದ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವಂತಹ ಹರಿಯಾಣ ಮೂಲದ ಡಾ ಸುಧಾ ಯಾದವ್ ಇದೇ ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ 10:00 ಏರ್ಪಡಿಸಲಾಗಿರುವಂತಹ ಸರಳ ಸಮಾರಂಭದಲ್ಲಿ ನೂತನ ರಾಜ್ಯಪಾಲರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಿಕಟಪೂರ್ವ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್, ಸಂಪುಟದ ಸಚಿವರು, ಪ್ರತಿಪಕ್ಷಗಳ ನಾಯಕರಿಗೆ ಆಹ್ವಾನವನ್ನು ನೀಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದಂತಹ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊರುವ ಜವಾಬ್ದಾರಿಯನ್ನು ಈ ಬಾರಿ ಪ್ರಶಾಂತ ಆನೆಗೆ ವಹಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆನೆಗಳ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಒಟ್ಟು 13 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ.
1: ದಸರಾ ಮಹೋತ್ಸವದ ಕೊನೆ ದಿವಸ ಜಂಬೂ ಸವಾರಿ ನಡೆಯುತ್ತೆ. ಅಂಬಾರಿಯನ್ನ ಹೊತ್ಕೊಂಡು ಹೋಗಬೇಕಾದಂತ ಆನೆನ ಆಯ್ಕೆ ಮಾಡೋದು ಕೂಡ ಬಹಳ ಒಂದು ವಿಶೇಷವಾದಂತ ಪ್ರಕ್ರಿಯೆ. ಬಹಳ ಜಾಗರೂಕತೆಯಿಂದ ಆ ಆನೆಗಳು 1 ಕಾಲ ತಾಲೀಮು ಕೊಟ್ಟು ಆ ತಾಲೀಮು ಮತ್ತೆ ತರಬೇತಿ ಸಮಯದಲ್ಲಿ ಆನೆಗಳ ಬಿಹೇವಿಯರ್ ಅನ್ನೆಲ್ಲ ನೋಡಿ ಯಾವುದು ಅತ್ಯಂತ ಸೂಕ್ತವಾದಂತ ಆನೆಯಾಗಿರುತ್ತೆ ಅದನ್ನ ಯಾವುದು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಯ್ಕೆ ಮಾಡ್ತಾರೆ. ಈ ಬಾರಿ 13 ಆನೆಗಳನ್ನ ಅವರು ಆಯ್ಕೆ ಮಾಡಿ ಅದಕ್ಕೆ ತರಬೇತಿ ಕೊಟ್ಟಿದ್ದರು. 13 ಆನೆಗಳ ಪೈಕಿ ಪ್ರಶಾಂತ ಅನ್ನೋ ಒಂದು ಆನೆಯನ್ನ ಈ ಬಾರಿ ಜಂಬೂ ಸವಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊರೋದಕ್ಕೆ ಆಯ್ಕೆಯನ್ನು ಮಾಡಲಾಗಿದೆ.
0: ಅತ್ಯಂತ ಶಾಂತ ಸ್ವಭಾವದ ಪ್ರಶಾಂತ ಆನೆಯು ಅರಣ್ಯಾಧಿಕಾರಿಗಳು ನೀಡಿದ ಎಲ್ಲ ತಾಲೀಮುಗಳಲ್ಲಿಯೂ ಯಶಸ್ವಿಯಾಗಿ ತೇರ್ಗಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಅಂಬಾರಿಯನ್ನು ಹೊತ್ತು ಸಾಕುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರಶಾಂತ ಆನೆಗೆ ಕುಂಕಿ ಆನೆಗಳಾಗಿ ರೂಪಾ ಮತ್ತು ಕಾವೇರಿ ಸಾತ್ ನೀಡಲಿವೆ. ಧನಂಜಯ ಆನೆಯನ್ನು ಮೀಸಲು ಅಂಬಾರಿ ಆನೆಯನ್ನಾಗಿ ಮತ್ತು ಗೋಪಿ ಆನೆಯನ್ನು ನೌಪತ್ ಆನೆಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರೊಂದಿಗೆ ಮಹೇಂದ್ರ, ಏಕಲವ್ಯ ಮತ್ತು ಸುಗ್ರೀವ ಆನೆಗಳು ಸಾಲಾನೆಗಳಾಗಿ ಜಂಬೂ ಸವಾರಿಯಲ್ಲಿ ಹೆಜ್ಜೆ ಹಾಕಲಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ದಸರೆಯ ವೈಭವದ ಜಂಬೂ ಸವಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕೇರಳ ಮತ್ತು ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ನೀಡಲಾಗಿದ್ದು ಭಾಗಿಯಾಗಲು ಸಮ್ಮತಿ ಸೂಚಿಸಿದ್ದಾರೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ನಡೆದ ಮಕ್ಕಳ ದಸರಾ ಕಾರ್ಯಕ್ರಮ ಉದ್ಘಾಟಿಸಿ

0: ಮಾತನಾಡಿದ ಅವರು, ಮೊದಲ ಹಂತದಲ್ಲಿ 1250 ಕೆಪಿಎಸ್ ಶಾಲೆಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಗುಣಮಟ್ಟದ ಶಿಕ್ಷಣ ಮತ್ತು ಅಗತ್ಯ ಸೌಲಭ್ಯಗಳನ್ನು ಹೊಂದಿರಲಿವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿನ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರ ಕೂಡಲೇ ಎಸ್ಎಪಿ ದರ ನಿಗದಿಪಡಿಸಬೇಕೆಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತರು ಎದುರಿಸುತ್ತಿರುವಂತಹ ಕೆಲವು ವಿಚಾರಗಳು ಸಮಂಜಸವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಬ್ಬು ಬೆಳೆಯುವ ದೇಶದ ಸುಮಾರು 10-12 ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಕಬ್ಬು ಬೆಳೆಗಾರರ ಹಿತರಕ್ಷಣೆ ಮಾಡುತ್ತಿವೆ. ರಾಜ್ಯ ಸರ್ಕಾರ ಕೂಡಲೇ ಎಸ್ಎಪಿ ದರ ನಿಗದಿ ಮಾಡಿ ಸಕ್ಕರೆ ಕಾರ್ಖಾನೆಗಳಿಗೆ ಆದೇಶ ಹೊರಡಿಸಬೇಕು ಎಂದು ಆಗ್ರಹಪಡಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶದಾದ್ಯಂತ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಲಾಗಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಣೆ ಮಾಡಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014 14.51 ಕೋಟಿಯಿಂದ 2026 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ಸುಮಾರು 5ಕ್ಕೆ ಏರಿಕೆಯಾಗಿದೆ. ಇನ್ನು ಹವಾಮಾನ. ಮುಂದಿನ 5 ದಿನಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಂತಹ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ಎಲೈಟ್ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ನಲ್ಲಿ 274 ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 337 ರನ್ನನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ಮೊದಲ ಇನ್ನಿಂಗ್ಸ್ನಲ್ಲಿ 418 ರನ್ ಗಳಿಸಿದ ಆಂಧ್ರಪ್ರದೇಶ ಎರಡನೆಯ ಇನ್ನಿಂಗ್ಸ್ನಲ್ಲಿ 5ನೇ ದಿನದಾಟದ ಅಂತ್ಯಕ್ಕೆ 4 ವಿಕೆಟ್ನಷ್ಟಕ್ಕೆ 104 ರನ್ ಗಳಿಸಿತು. ಪ್ರಥಮ ಇನ್ನಿಂಗ್ಸ್ ಮುನ್ನಡೆಯ ಆಧಾರದ ಮೇಲೆ ಆಂಧ್ರಪ್ರದೇಶ 3 ಅಂಕ ಪಡೆದರೆ ಕರ್ನಾಟಕ 1 ಅಂಕವನ್ನು ಪಡೆದುಕೊಂಡಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಗುರಿಯಾಗಿಸಿಕೊಂಡು ನಡೆದಿದೆ ಎನ್ನಲಾದಂತಹ ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಎಚ್ ಡಿ ಕುಮಾರಸ್ವಾಮಿ ಮಾಡಿದ ಆರೋಪಗಳನ್ನು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯ ಸ್ವಾಮಿ ಖಂಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿ ಜಿರಾಮ್ಜಿ ಅಡಿ ದಾಖಲೆಯ 2,04,000 ಮಾನವ ದಿನ ಸೃಜನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಖೈದಿಗಳು ತಯಾರಿಸಿದ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ನೂತನ ರಾಜ್ಯಪಾಲರಾಗಿ ಇದೇ ಶುಕ್ರವಾರ ಲೋಕಭವನದಲ್ಲಿ ಡಾಕ್ಟರ್ ಸುಧಾ ಯಾದವ್ ಪ್ರಮಾಣ ವಚನ. ಮೈಸೂರು ದಸರಾ ಈ ಬಾರಿ ಪ್ರಶಾಂತ್ ಆನೆಗೆ ಅಂಬಾರಿ ಹೊತ್ತು ಜಂಬೂ ಸವಾರಿ ಮುನ್ನಡೆಸುವ ಹೊಣೆ. ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹರಿಸಲು ಎಸ್ಎಪಿ ದರ ನಿಗದಿಪಡಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ರಣಜಿ ಟ್ರೋಫಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತೆ

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 6:51:05. ಈಗ ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ.

0: ಸ್ನೇಹಿತರೆ, ಇಂದಿನ ಕಿಸಾನ್ವಾಣಿಯಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ಮೂಡಿಬರ್ತವ. ಆನಂತರ ಸಾವಯವ ಕೃಷಿ ಮತ್ತು ಗೋ ಉತ್ಪನ್ನಗಳ ತಯಾರಿಕೆಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಮುದ್ದೇಬೆಳ ತಾಲೂಕಿನ ಬಿದರ್ಕುಂದಿ ಗ್ರಾಮದ ರೈತರಾದ ಸಂಗನಗೌಡ ಕನ್ನೂರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಸಿದ್ರಾ ಎನ್ ಸಾಳುಂಕೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
2: ಮೇಡಮ್
3: ಹೇಳಿ.
2: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಮಣ್ಣಿನ ಮಗ

0: ಇನ ಬಿದರಕುಂದಿ ಗ್ರಾಮದ ರೈತರಾದ ಸಂಗನಗೌಡ ಕನ್ನೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಹಿರಿಯ ರೈತರಿದ್ದಾರೆ. ಇವರು 13 ವರ್ಷದಿಂದ ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿ ಗ್ರಾಮದವರು, ಸಂಗನಗೌಡ ಕಣ್ಣೂರ್ ಅಂತೇಳಿ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವರಿಂದ ಈ ಸಾವಯವ ಕೃಷಿಯ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ಸಂಗನಗೌಡ ಕಣ್ಣೂರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಸರ್.
1: ಸಂಗನಗೌಡ ಅವರೇ, ಮೊದಲೇದಾಗಿ ತಾವು 13 ವರ್ಷದಿಂದ ಸಾವಯವ ಕೃಷಿಯನ್ನು ಮಾಡ್ತಾರಂತ ಹೇಳಿದ್ರಿ. ಈ ಸಾವಯವ ಕೃಷಿಯ ಪ್ರೇರಣೆ ಯಾರು ತಮಗೆ?
2: ಮೊದಲನೇದಾಗಿ ತಮಗೆಲ್ಲರಿಗೂ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಕಿರುಪರಿಚಯನ್ನು ಸ್ವಲ್ಪ ಮೊದಲೇ ಮಾಡ್ಕೋತೀನಿ. ನನ್ನ ಹೆಸರು ಸಂಗನಗೌಡ ಹಣಮಗೌಡ ಕನ್ನೂರ್ ಅಂತೇಳಿ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿ ಗ್ರಾಮ. ಕಳೆದ 13 ವರ್ಷಗಳಿಂದ ನಾವು ಸಾವಯವ ಕೃಷಿಯಲ್ಲಿ ತೊಡಗಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಗೋವಿನ ಉತ್ಪನ್ನಗಳಿಂದ ಅತಿ ಹೆಚ್ಚು ನಾನು ಪ್ರಚಲಿತಕ್ಕೆ ಬಂದಿದ್ದೇನೆ.
1: ಸರ್, ಮೊದಲೇದಾಗಿ ತಾವು ಸಾವಯವ ಕೃಷಿಕರು ಅಂತ ಹೇಳಿದ್ರಿ.
2: ಹೌದು.
1: ತಾವು ಯಾವ ರೀತಿಯ ಸಾವಯವ ಪದ್ಧತಿಗಳನ್ನು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡಿರಿ?
2: ಸಾವಯವ ಪದ್ಧತಿ ಅಂತಂದ್ರೆ ನಾನು ಕೊಳವೆ ಬಾವಿ ನೀರನ್ನು ಬಳಸಿಕೊಂಡು ಬಾರ್ಡರ್ಗೆಲ್ಲ ತೆಂಗಿನ ಗಿಡಗಳು ಹಾಕೊಂಡಿನ್ರಿ. ಆಮೇಲೆ 1 ಎಕರೆದಲ್ಲಿ ನಿಂಬು ಬೇಸಾಯ ಮಾಡ್ತಾ ಇದ್ದೀನಿ. ಪೇರ್ಲ, ನುಗ್ಗೆ ಈ ಥರದ ತೋಟಗಾರಿಕಾ ಬೆಳೆಗಳನ್ನು ಮಾಡಿಕೊಂಡು ನನಗೆ ಸಾವಯವ ಪರಿಕರಗಳಾದ ಎರೆಗೊಬ್ಬರ ಮಾಡ್ಕೋತೀನಿ ರೀ. ಜೊತೆಗೆ ಆಕಳುಗಳ ಕಾಲೊಳಗನ ತುಳಿಸಿ ಒಂದು 2-3 ತಿಂಗಳ ಗೊಬ್ಬರನ ತುಳಿಸಿ, ಅಂದರೆ ಅವು ತಿಂದುಬಿಟ್ಟಿರೋದೆಲ್ಲ ವೇಸ್ಟೇಜ್ ಎಲ್ಲ ತುಳಿಸಿ ಅದನ್ನು ಒಂದು ಕಡೆಗೆ ಗಿಡದ ಕೆಳಗೆ ಹಾಕಿಬಿಟ್ಟು ಮೇಲೆ ಡ್ರಿಪ್ ಲೈನ್ ಹಾಕಿ ಅದನ್ನು ಕಾಂಪೋಸ್ಟ್ ಗೊಬ್ಬರ ಮಾಡಿಕೊಂಡು ನಾನು ಜಮೀನಿಗೆಲ್ಲ ಬಳಸ್ತೀನಿ ರೀ. ಆಮೇಲೆ ಕೀಟನಾಶಕಗಳಾಗಿ ಅಗ್ನಿಯಸ್ತ್ರ, ನಿಮಾಸ್ತ್ರ, ದಶಪರ್ಣಿ ಅರ್ಕ ಹೀಗೆಲ್ಲ ನಾನು ಪೂಜ್ಯ ಕನ್ನೇರಿ ಶ್ರೀಗಳು ವಿಡಿಯೋಗಳಿಂದ ನಾನು ಪ್ರೇರೇಪಿತನಾಗಿದ್ದೇನೆ. ಜೊತೆಗೆ ಅವರು ಹೇಳುವಂಥ ಸಾವಯವ ಸಲಹೆಗಳೇನಿದಾವೆ, ಸಾವಯವ ಕೃಷಿ ಮಾಡೋದಕ್ಕೆ ಏನು ಸಲಹೆಗಳಿದ್ದಾವೆ, ಔಷಧಿ ಗೊಬ್ಬರಗಳನ್ನು ಮಾಡ್ಕೊಳ್ಳೋದಕ್ಕೆ ಏನು ಸಲಹೆಗಳನ್ನು ಹೇಳ್ತಾ ಇದ್ದಾರಲ್ಲ, ಅದನ್ನು ನೋಡಿಕೊಂಡು ನಾನು ಮಾಡ್ತಾ ಇದ್ದೀನಿ ರೀ.
1: ಸರ್, ಅದೇ ರೀತಿ ಈಗ ತಾವು ಸಾವಯವ ಪರಿಕರಗಳಲ್ಲಿ ಈ ಕೀಟನಾಶಕಗಳನ್ನು, ರೋಗ ನಿರೋಧಕ ಶಕ್ತಿ ಆದಂಥ ಅಗ್ನಿಯಾಸ್ತ್ರ ಇವೆಲ್ಲ ರೆಡಿ ಮಾಡ್ಕೋತೀನಿ ಅಂತ ಹೇಳಿದ್ರಿ, ಇವುಗಳನ್ನು ಯಾವ ರೀತಿ ತಾವು ರೆಡಿ ಮಾಡ್ಕೋತೀರಿ?
2: ಈಗ ಮೊದಲನೇದಾಗಿ ಹೇಳಬೇಕಂದ್ರೆ ಅಗ್ನಿಯಾಸ್ತ್ರದಲ್ಲಿ 20 ಲೀಟ್ರ್ ಗೋಮೂತ್ರ ಇಲ್ಲ ನೀರು, 20 ಲೀಟ್ರ್ ನೀರಿನಲ್ಲಿ 1 ಕೆಜಿ ಹಸಿಮೆಣಸಿನಕಾಯಿ, 1 ಕೆಜಿ ತಂಬಾಕು, 1 ಕೆಜಿ ಬೆಳ್ಳುಳ್ಳಿ, ಆಮೇಲೆ ಬೇವಿನ ಸೊಪ್ಪು ಇವನ್ನೆಲ್ಲ ಹಾಕಿ ನಾವು ಕುದಿಸ್ತೀವಿ ರೀ. ಕುದಿಸಿ 3 ಕುದಿ ಬರಬೇಕದು. 3 ಕುದಿ ಬಂದಮೇಲೆ ತಣ್ಗಾಕ್ಬಿಡ್ತೀವಿ ಒಂದಿನ ಪೂರ್ತಿ ಬಿಟ್ಟು. ನಂತರ ಮರುದಿನ ಅದನ್ನು ಸೋಸ್ಕೊಂಡು ಅದನ್ನೇನೈತಲ್ರಿ, ನಾವು 1 ಕ್ಯಾನ್ಗೆ, ಅಂದರೆ ನಾವೇನು ಸ್ಪ್ರೇ ಟ್ಯಾಂಕ್ ಇದಾವಲ್ಲ ಆ ಕ್ಯಾನ್ಗೆ 250 ml ಹಾಕಿ, ಅಂದ್ರೆ ಆ ಬೆಳೆ ನೋಡಿಕೊಂಡು,
1: ಅಂದ್ರೆ ಒಂದು 20 ಲೀಟರ್ ಒಂದು ನೀರಿನ ಕ್ಯಾನ್ ಅದಕ್ಕೆ ನೀವು ಎಷ್ಟು ಹಾಕ್ತೀರಿ?
2: ನಾವು ಬೆಳೆ ನೋಡ್ಕೊಂಡು ಹಾಕ್ತೀವಿ ರೀ. ಹಾಂ, ಒಂದು ಕ್ಯಾನ್ಗೆ ಹಾಕಿ ಸ್ಪ್ರೇ ಮಾಡ್ತೀವಿ. ಬೆಳೆ ಬೆಳವಣಿಗೆ ಚಿಕ್ಕದಿತ್ತು ಅಂದರೆ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿ ಸ್ಪ್ರೇ ಮಾಡ್ತೀವಿ ರೀ. ಅದೇ ಥರನೇ ನಿಮಾಸ್ತ್ರ ಮಾಡ್ಕೊಳ್ತೀವಿ ರೀ. ಜೊತೆಗೆ ದಶಪರ್ಣಿ ಮಾಡ್ಕೋತಿದ್ದೆ. ದಶಪರ್ಣಿ ಕಷಾಯ ಅಂದರೆ ಒಂದು ಬ್ಯಾರಲ್ದೊಳಗೆ ಒಂದು 200 ಲೀಟರ್ ಕಿತ್ತಲೂ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಎಲ್ಲ ಥರದ್ದು ತಪ್ಪಲ, ಅಂದರೆ ಇವು ದನಗಳು ತಿನ್ನಲಾರ ತಪ್ಪಲ ಅಂತ ನಮ್ಮ ಶ್ರೀಗಳು ಏನು ಹೇಳ್ತಾರಲ್ಲ, ಅಂದರೆ ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು, ಆಮೇಲೆ ಜಾಲಿ, ಕರಿಜಾಲಿ, ಲೆಕ್ಕಿ, ಎಕ್ಕಿ, ಆಮೇಲೆ ಸೀತಾಫಲ, ರಾಮಫಲ, ಹೀಗೆ ಅನೇಕ ಎಲ್ಲ ಥರದ್ದು ತಪ್ಪಲುಗಳನ್ನು ಹಾಕಿ ಅದರಲ್ಲಿ ನಾವು ನೆನೆ ಹಾಕ್ತೀವಿ ರೀ. ಗೋಮೂತ್ರದಲ್ಲಿ ಎಲ್ಲ ನೀರಿನಲ್ಲಿ ನೆನೆ ಹಾಕಿಬಿಟ್ಟು ಅದನ್ನು ಒಂದು 15-20 ದಿನ ಕಳಿಸ್ತೀವಿ ರೀ. ನಂತರ ಅದನ್ನು ಸೋಸ್ಕೊಂಡು ಅದನ್ನು ದಶಪರ್ಣಿ ಕಷಾಯ ಅಂತೇಳಿ ನಾವು ಅದನ್ನು ಸ್ಪ್ರೇ ಮಾಡ್ತೀವಿ ರೀ.
1: ತುಂಬ ಸಂತೋಷ ಸಂಗನಗೌಡ ಅವರೇ. ಅದೇ ರೀತಿ ಈಗ ತಾವು ಈ ಸಾವಯವ ಪರಿಕರಗಳನ್ನ ತಯಾರು ಮಾಡ್ಕೊಂಡ್ರಿ, ಇವುಗಳನ್ನ ಬೆಳೆಗಳಿಗೆ ಅಂದ್ರೆ ಈಗ ಡ್ರಿಪ್ನಲ್ಲಿ ಕೆಲವೊಂದಿಷ್ಟು ಔಷಧಿಗಳನ್ನ ಕೊಡ್ತೀರಿ, ಅದು ಯಾವ್ಯಾವ ತಾವು ಕೊಡ್ತೀರಿ ಅಂತ ಹೇಳ್ಬೋದ?
2: ನಾವು ಗೋಕೃಪಾಮೃತ ಡ್ರಿಪ್ನಲ್ಲಿ ಕಳ್ಸಕ್ಕ ಸರಳ ಆಗುತ್ತದೆ ರೀ. ನಂತರ ಜೀವಾಮೃತ ಅದು ಸ್ವಲ್ಪ ಕಷ್ಟದ ರೀ. ಹಿಂಗಾಗಿ ನಾವು ತಯಾರು ಮಾಡಿಕೊಂಡು ಡೈರೆಕ್ಟ್ ಗಿಡಗಳಿಗೆ ಚಂಬುದಲ್ಲಿ ಹಾಕುವಂಥ ವ್ಯವಸ್ಥೆ ಮಾಡಿದ್ವಿ ರೀ. ಇತ್ತೀಚೆಗೆ ಒಂದು ಡ್ರಮ್ಮನ್ನು ಎತ್ತರದಲ್ಲಿ ಇಟ್ಬಿಟ್ಟು ಅದಕ್ಕೆ ನಾವು ಜೀವಾಮೃತ ಆಗಲಿ, ಆಮೇಲೆ ನಮ್ಮದು ಈ ಗೋಮಯ ಗೊಬ್ಬರ ಆಗಲಿ, ಅದನ್ನೆಲ್ಲ ನೀರಿನಲ್ಲಿ ನೆನೆಸಿಬಿಟ್ಟು ಎತ್ತರದಲ್ಲಿರುವ ಒಂದು ಬ್ಯಾರಲ್ಗೆ ಕನೆಕ್ಷನ್ ಮಾಡಿದ್ವಿ ರೀ. ಅದನ್ನ ಹರಿ ನೀರಿನ ಜೊತೆಗೆ ಹೋಗುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ರೀ.
1: ಈಗ ತಾವು ಜೀವಾಮೃತವನ್ನು ತಯಾರು ಮಾಡ್ಕೋತಾನೆ ಅಂತ ಹೇಳಿದ್ರಿ, ಇದನ್ನು ಯಾವ ರೀತಿ ತಯಾರು ಮಾಡ್ಕೋತೀರಿ?
2: ಜೀವಾಮೃತ ಮಾಡಬೇಕಾದ್ರೆ 200 ಲೀಟರ್ ನೀರಿಗೆ 1 ಕೆಜಿ ಬೆಲ್ಲ ರೀ, 1 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, ಯಾವುದೇ ವಿಶೇಷವಾಗಿ ನಾವು ಕಡಲೆ ಹಿಟ್ಟು ನಾವು ಬಳಸ್ತೀನಿ. ಜೊತೆಗೆ ಗಿಡದ ಕೆಳಗಿರುವಂಥ ಒಂದು ಹಿಡಿ ಮಣ್ಣು, ಒಂದು ಬೊಗಸೆ ಮಣ್ಣು, ಇವನ್ನೆಲ್ಲ ಹಾಕಿ ಆಮೇಲೆ ತಾಜಾ ಸಗಣಿ,

0: 5 ಕೆಜಿ, 5 ಲೀಟ್ರ್ ಗೋಮೂತ್ರ ಇದನ್ನು ಹಾಕಿ ಒಂದು 6-7 ದಿನದವರೆಗೂ ನಾವು ತಿರುಗಿಸ್ತೀವಿ ರೀ ಅದನ್ನು. ದಿನಕ್ಕೆ 2 ಟೈಮು, 3 ಟೈಮ್ ತಿರುಗಿಸ್ಬೇಕು. ಒಟ್ಟು ಸಮಯದ ಹೆಚ್ಚು ಕಡಿಮೆ ಆದಾಗ 2 ಟೈಮ್ ಅಂದ್ರೆ ತಿರುಗಿಸ್ತೀವಿ ರೀ. ಅದು ನೆರಳೊಳಗಿರ್ಬೇಕು, ಸ್ವಲ್ಪ ಕತ್ಲಾಗಿರ್ಬೇಕು. ಅಂದ್ರೆ ಅದ್ರ ಮೇಲ್ಗಡೆ ಯಾವುದಾದ್ರೂ ಬ್ಯಾರಲ್ ಮೇಲೆ ಹೊದಕಿ ಮಾಡಿರ್ಬೇಕು, ಇವು ಗೋಣಿ ಚೀಲ ಯಾವುದನ್ನು.
1: ಅಂದ್ರೆ ಸೂರ್ಯನ ಕಿರಣಗಳು
0: ಕಿರಣಗಳು ಅದ್ರ ಮೇಲೆ ಬೀಳ್ಬಾರ್ದು, ಮಳೆ ನೀರು ಅದು ಬೀಳ್ದಂಗೆ ನೋಡ್ಕೋಬೇಕು ರೀ. ಈ ಥರ ಮಾಡಿದಾಗ ಒಂದು ವಾರದಾಗ ರೆಡಿ ಆಗ್ತದೆ ರೀ. ಅದನ್ನೇನಾದರೆ ನಾವು ಡ್ರಿಪ್ನಾಗ ಕಳಿಸೋದು ಸ್ವಲ್ಪ ಕಷ್ಟದ ಕೆಲಸ, ಹೀಗಾಗಿ ಹಾಯಿ ನೀರಿನ ಜೊತೆಗೆ ನಾವು ಕಳಿಸುತ್ತೀವಿ. ಇಲ್ಲಾಂದರೆ ಚಂಬುದ ಬಕೆಟ್ ತೊಗೊಂಡು ಗಿಡಗಳಿಗೆಲ್ಲ ಹಾಕುವಂತ ವ್ಯವಸ್ಥೆ ಮಾಡ್ತಾ ಇದ್ದೀನಿ ರೀ.
1: ಸರ್, ಅದೇ ರೀತಿ ಈಗ ತಾವು ಸಿರಿಧಾನ್ಯಗಳನ್ನು ಕೂಡ ಬೆಳೀತಾನೆ ಅಂತ ಹೇಳಿದ್ರಿ, ಈ ಸಿರಿಧಾನ್ಯದಲ್ಲಿ ಯಾವ ಬೆಳೆಯನ್ನು ತಾವು ಬೆಳೀತಾ ಇದ್ದೀರಿ?
0: ಸಿರಿಧಾನ್ಯಗಳಂದ್ರೆ ನಾನು ಸಜ್ಜೆ ಒಂದೇ ಬೆಳೀತಾ ಇದ್ದೀನಿ ರೀ. ಸಜ್ಜೆ ಬೆಳ್ಕೊತೀನಿ ರೀ, ಬೆಳ್ಕೊಂಡು ನನ್ನ ದನಕರುಗಳಿಗೆಲ್ಲ ಸಜ್ಜೆ ಬೇಕಾಗ್ತವೆ. ಅದನ್ನೇ ನಮ್ಗೆ ಹಿರಿಯರೇನು ಮಾಡ್ತಾ ಇದ್ರಲ್ಲ ಹಳಿ ಪದ್ಧತಿ ಒಳಗೆ, ಆ ಸಜ್ಜಿನ ಕುದಿಸಿ ಅವಕ್ಕೆ ಗುಗ್ರಿ ಅಂತ ಏನು ಇಡ್ತಿದ್ವಲ್ಲ ಆ ಪ್ರಕಾರ ನಾವು ಇಡ್ತಾ ಇದೀವಿ. ಈಗಾದ್ರೂ ಅದೇ ಮಾಡ್ತಾ ಇದ್ದೀವಿ.
1: ಈಗ ತಾವಾದ್ರೂ ಈ ವರ್ಷ ಬೆಳೆದಿದ್ದೀರಾ ಸಜ್ಜೆನ?
0: ಈ ವರ್ಷ ಸಜ್ಜೆ ಐತ್ರಿ, ಸಜ್ಜೆ ಐತ್ರಿ, ಸೂರ್ಯಕಾಂತಿ ಬೆಳೆ ಐತ್ರಿ ನಂದು. ಈಗ ಇದು ಆದ್ಮೇಲೆ ಹಿಂಗಾರಿಗೆ ಮಳೆ ನೋಡಿಕೊಂಡು ನೀರಾವರಿ ಇದ್ರೂ ಸಹಿತ ಮಳೆ ಆದಂಗೆ ಆಗುದಿಲ್ಲಲ್ರಿ, ಹಿಂಗಾಗಿ ಜೋಳ ಗೋಧಿ ಬೆಳ್ಕೊಳ್ಳೋ ವಿಚಾರ ಮಾಡಿದ್ದೀನಿ ರೀ.
1: ಅದೇ ರೀತಿ ಈಗ ತಾವು 10 ಬಗೆಯ ಹಣ್ಣಿನ ಬೆಳೆಗಳನ್ನ ಬೆಳೆದನಂತ ಹೇಳಿದ್ರಿ, ಯಾವ್ಯಾವ ಬೆಳೆಗಳನ್ನ ತಾವು ಬೆಳಿತಾ ಇದ್ರಿ?
0: 10ಕ್ಕೂ ಹೆಚ್ಚಿನ ಹಣ್ಣಿನ ಗಿಡಗಳನ್ನ ನಾನು ನಮ್ಮ ತೋಟದಲ್ಲಿ ನಾನು ಬೆಳೀತಾ ಇದ್ದೀನಿ ರೀ. ಮೊದಲನೇದಾಗಿ ಬಾರ್ಡರ್ಗೆಲ್ಲ ತೆಂಗಿದೆ ರೀ, 1 ಎಕರೆಗೆ. ತೆಂಗಿನ ಮಧ್ಯದಲ್ಲಿ ಕರಿಬೇವು ಇದೆ ರೀ, ಇದನ್ನ ಬಿಟ್ಟ ಮೇಲೆ ನುಗ್ಗೆ ಇದೆ ರೀ. ಜೊತೆಗೆ ಹಣ್ಣಿನ ಗಿಡಗಳಾದ ಚಿಕ್ಕು ಇದೆ ರೀ, ಪೇರ್ಲ ಇದೆ, ಮಾವು ಇದೆ, ಸೀತಾಫಲ, ಲಕ್ಷ್ಮಣ ಫಲ, ರಾಮಫಲ, ಮಾವು, ಈ ತರ ಅನೇಕ ಹಣ್ಣಿನ ಗಿಡಗಳು ನನ್ನಲ್ಲಿ ಇದಾವ ರೀ.
1: ಈ ಹಣ್ಣುಗಳನ್ನ ತಾವು ಮಾರಾಟ ಮಾಡ್ತೀರಾ ಅಥವಾ ತಮ್ಮ ಮನೆ?
0: ಇಲ್ಲ, ನನ್ನ ಮನೆ ಅತಿ ಅಂತ ಮಾರಾಟ ಮಾಡುವಂತ ದೊಡ್ಡ ಪ್ರಮಾಣದಲ್ಲಿ ನಾನು ಇಲ್ಲ ರೀ. ನಿಂಬುವನ್ನು ಮಾತ್ರ ಮೇನ್ ಕ್ರಾಪ್ಟ್ ಆಗಿ ನಾನು ಮಾಡ್ತಾ ಇದ್ದೀನಿ ರೀ. ಅದರಲ್ಲಿ ಬದುಗಳಿಗೆ ಮದ್ಯಕ್ಕೆಲ್ಲ ಹಾಕೊಂಡು ಈ ತರ ಮನೆಗೆ ಬೇಕಾದಂಗೆ ಹೆಚ್ಚು ಆದ್ರೆ ಮಾರಕ್ಕೂ ಆಗ್ತದೆ ರೀ.
1: ಅಂದ್ರೆ ತಮ್ಮ ಮಾರುಕಟ್ಟೆ ಬೆಳೆ ಅಂತಂದ್ರೆ ಲಿಂಬೆ ಬೆಳೆ ಅಂತ ಹೇಳಿ?
0: ನಿಂಬು ಒಂದೇ ರೀ, ನಿಂಬು. ಆಮೇಲೆ ನಾನು ಎಳನೀರನ್ನು ಮಾರ್ತಾ ಇದ್ದೀನಿ ರೀ. ನಾ ಯಾರಿಗೂ ಮಧ್ಯವರ್ತಿಗಳಿಗೆ ಎಳನೀರನ್ನ ಕಾಯಿಗಳನ್ನು ನಾನು ಕೊಡೋದಿಲ್ಲ, ಸ್ವತಃ ನಾನೇ ಕಟಾವು ಮಾಡಿ ಗ್ರಾಹಕರಿಗೆ ಒದಗಿಸುವಂತ ಕೆಲಸ ಮಾಡ್ತೀನಿ ರೀ. ಅಂದ್ರೆ 100 ರೂಪಾಯಿಗೆ 3, ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ 50-60 ರೂಪಾಯಿಗೆ ಒಂದಿದೆಯಲ್ಲ, ಗ್ರಾಹಕರಿಗೆ ನೇರವಾಗಿ ಮುಟ್ಲಿ ಅಂತ ಹೇಳಿ ನಂದು. ಅಂದ್ರೆ ಇನ್ನೊಂದು ಏನಂದ್ರೆ ನನ್ನ ಸಿಟಿಯಿಂದ ನಾನು 100 ಹತ್ರ ಇರೋದ್ರಿಂದ ಮಾರುಕಟ್ಟೆಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು.
1: ಈ ತೆಂಗಿನಕಾಯಿಗಳನ್ನ ತಾವು ಮಾರಾಟ ಮಾಡ್ತಾನೆ ಅಂತ ಹೇಳಿದ್ರಿ, ಒಂದು ವರ್ಷಕ್ಕೆ ಈ ತೆಂಗಿನಿಂದ ಎಷ್ಟು ಆದಾಯ ತಮ್ಮ
0: ನಂದು?
1: ಬರ್ಬೋದು
0: ಈ ವರ್ಷ ಒಂದು ಹೆಚ್ಚು ಕಡಿಮೆ ನಾನು ಲೆಕ್ಕ ಕ್ಲಿಯರ್ ಆಗಿ ಬರೆದಿಟ್ಟಿಲ್ಲ, ಅಂದಾಜಿನ ಪ್ರಕಾರ 1 ಲಕ್ಷವರೆಗೂ ನಾನು ತಗೊಂಡಿದ್ದೀನಿ ರೀ 25 ಗಿಡಗಳಿಂದ.
1: ಸರ್, ಅದೇ ರೀತಿ ಈಗ ತಾವು ಲಿಂಬೆಯನ್ನು ತಾವು ಬೆಳಿತಾನೆ ಅಂತ ಹೇಳಿದ್ರಿ, ಈ ಲಿಂಬೆಯನ್ನ ತಾವು ಸಂಪೂರ್ಣ ಸಾವಯವದಲ್ಲಿ ಬೆಳಿತೀರಿ?
0: ಹೌದು ರೀ, ಹೌದು ಹೌದು.
1: ಈಗ ತಾವು ಸಾಲಿನಿಂದ ಸಾಲಿಗೆ ಮತ್ತು ಅಗಿಯಿಂದ ಅಗಿಗೆ ಲಿಂಬು ಹಣ್ಣು ಎಷ್ಟು ಅಂತರದಲ್ಲಿ ತಾವು ಬೆಳಿತಾ ಇದ್ರಿ?
0: ನಿಂಬು ಗಿಡ ರೀ, ಸಾಲಿನಿಂದ ಸಾಲಿಗೆ 20 ಅಡಿ, ಗಿಡದಿಂದ ಗಿಡ 20 ಅಡಿ ಇದೆ.
1: ಅದನ್ನ ತಾವು ಫಸ್ಟ್ಗೆ ನಾಟಿ ಮಾಡುವ ಸಮಯದಲ್ಲಿ ಯಾವ ರೀತಿ ಅದಕ್ಕೆ ತಳಗೊಬ್ಬರ ಅಂತ ಹೇಳ್ತೀವಿ, ಅದಕ್ಕೆ ಯಾವ ರೀತಿಯ ಪೋಷಕಾಂಶಗಳನ್ನ ತಾವು ಒದಗಿಸಿದ್ರಿ?
0: ನಾವು ತಿಪ್ಪೆ ಗೊಬ್ಬರ ಹಾಕಿದೇನ್ ರೀ, ಅಂದ್ರೆ 1 ರೀ 1 ರೀ ಅಡಿ ಮೊದಲ ನಾವು ತೆಗೆದು ನಮ್ಮ ಇವರು ಒಗ್ಗಿಯವರು ಇದಾರಲ್ರಿ ಅವ್ರ ಹತ್ರ ನಾನು ನಿಂಬು ಸಸಿ ತಗೊಂಡು ಹೋದೆ. ನಂತರ ಕಾಗಜಿ ನಿಂಬು, ನಂದು ಜವಾರಿ ನಿಂಬು ಅಂತ ಏನು ಹೇಳ್ತಾರಲ್ರಿ, ಅದನ್ನು ಹಚ್ಚಿದ್ದೀನಿ ರೀ. 4 ವರ್ಷ ಆಯ್ತು ರೀ, ಈ ವರ್ಷದಿಂದ ನಂದು ಫಲ ಚಲೋ ಆಗಿದೆ ರೀ. 1.5 ಅಡಿ 1.5 ಅಡಿ ಚೌಕ ಇದು ಮಾಡಿಬಿಟ್ಟು ಅದರಲ್ಲಿ ಬೇವಿನ ಸೊಪ್ಪು ನಮ್ಮದು ತಿಪ್ಪೆ ಗೊಬ್ಬರ ಹಾಕಿ ಗಿಡ ನೆಟ್ಟಿದ್ದೀನಿ ರೀ.
1: ಸರ್, ಅದೇ ರೀತಿ ಲಿಂಬೆ ಗಿಡಕ್ಕೆ ನೀರಿನ ವ್ಯವಸ್ಥೆಯನ್ನು ಯಾವ ರೀತಿ, ಅಂದ್ರೆ ಹನಿ ನೀರಾವರಿ ಮಾಡಿಕೊಂಡ್ರೆ ಅಥವಾ ಕಾವಲಿ ಮುಖಾಂತರ?
0: ನಂದು ಹನಿ ನೀರಾವರಿನೂ ಇದೆ ರೀ. ಈಗ ನೀರಿನ ಸ್ವಲ್ಪ ಮಳೆ, ಈ ವರ್ಷ ಮಳೆ ಕಡಿಮೆ ಅಲ್ರಿ, ಹಿಂಗಾಗಿ ಮಳೆ ಆಗ್ಲಾರ್ಕ ನಮ್ದು ಹನಿ ನೀರಾವರಿ ನೀರು ಸಾಲ್ತಾ ಇಲ್ರಿ. ಹಿಂಗಾಗಿ ಈ ಒಂದು ತಿಂಗಳಿಂದ ಏನ್ ಮಾಡಿದೀನಲ್ರಿ, ಪ್ರತಿ ಗಿಡಕ್ಕೂ ನೀರು ಹೋಗುವಂಗ ಹಾಯ್ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ.
1: ಸರ್, ಅದೇ ರೀತಿ ಈಗ ತಾವು ತರಕಾರಿಗಳನ್ನು ಕೂಡ ಬೆಳೀತಾನೆ ಅಂತ ಹೇಳಿದ್ರಿ,
0: ಹೌದ್ರಿ,
1: ಯಾವ ಯಾವ ತರಕಾರಿ ಬೆಳೆಗಳನ್ನು ತಾವು ಬೆಳೀತಾ ಇದ್ರಿ?
0: ತರಕಾರಿ ಅಂದ್ರೆ ನಾನು ಮಾರ್ಕೆಟ್ ಮಾಡುವಂಗ ನನಗೆ ತರಕಾರಿ ನಾ ಬೆಳೆದಿಲ್ರಿ, ನಾನು ಮನೆಗಾಗುವಷ್ಟು ಎಲ್ಲ ಥರದ್ದು ರೀ. ನುಗ್ಗಿ ಗಿಡ ಸಿಗ್ತಾವ್ರಿ, ನುಗ್ಗಿ ಸೊಪ್ಪು ಬಳಸ್ತೀನಿ, ನುಗ್ಗಿಕಾಯಿನೂ ಬಳಸ್ತೀನಿ. ಜೊತೆಗೆ ಏನೈತಲ್ರಿ, ಕರಿಬೇವು ಇದೆ ರೀ, ಇನ್ನಿತರವಾಗಿ ಟೊಮೆಟೊ, ಬದನೆ, ಚೌಳಿ, ಬೆಂಡಿ, ಆಮೇಲೆ ಮೆಂತೆ ತರಕಾರಿ ಅಂತಂದರೆ ಮೆಂತೆ ಬೆಳಿತೀವಿ ರೀ, ಸಬ್ಬಸ್ಗೆ, ಆಮೇಲೆ ಬಳ್ಳಿ ತರಕಾರಿ ಒಳಗೆ ಹೀರೆ ಬೆಳಿತೀವಿ ರೀ, ಆಮೇಲೆ ಹಾಗಲಕಾಯಿ ಬೆಳಿತೀವಿ. ಈಗ ಅನೇಕ ಎಲ್ಲ ಥರದ್ದು ನಮ್ಮ ಮನೆಗೆ ಬೇಕಾದಷ್ಟು ತರಕಾರಿ ನಾವು ಮಾರ್ಕೆಟಿಂದ ಯಾವುದೋ ತರಲ್ಲ ರೀ, ಮನೆ ಅಲ್ಲಿ ನಾವೇ ಬೆಳ್ಕೊಳ್ತೀವಿ.
1: ಅದೇ ರೀತಿ ಈ ತರಕಾರಿಗಳಿಗೆ ಕೀಟ ಬಾಧೆ ಅಂತ ಇರ್ತೈತಿ, ಈ ಕೀಟಗಳು ತಮ್ಮ ತರಕಾರಿಗಳಲ್ಲಿ ಬಂದಿರ್ತೈತಿ, ಇವುಗಳನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತೀರಿ?
0: ತರಕಾರಿ ಬೆಳೆಗೆ ಗೋಮೂತ್ರ ಕ್ಷಾರ ಅಂತ, ಈಗ ಗೋಮೂತ್ರ ಗೋವಿನ ಉತ್ಪನ್ನಗಳು ಏನು ಮಾಡ್ತೀವಲ್ರಿ, ಗೋ ಉತ್ಪನ್ನಗಳು ಮಾಡಿದ ನಂತರ ಗೋ ಅರ್ಕ ಅಂತ ನಾವು ತೆಗಿತೀವಿ, ಕೆಳಗಡೆ ಉಳಿಯುವಂತ ಗೋಮೂತ್ರ ಅರ್ಕ ತೆಗೆದ ಮೇಲೆ ಕ್ಷಾರ ಅಂತ ಉಳಿತದ ರೀ. ಅದನ್ನು ನಾವು 1 ಕ್ಯಾನ್ಗೆ ಅಂದ್ರೆ 1 ಲೀಟರ್ ಹಾಕಿ ಸ್ಪ್ರೇ ಮಾಡುವಂತ ತರಕಾರಿಗೆ ಮಾಡ್ಕೋತೀವಿ ರೀ. ಅಂದ್ರೆ ಹೆಚ್ಚಾನ ಹೆಚ್ಚು ರೋಗ ಬರೋದು ಕಡಿಮೆ ರೀ ನಮ್ದು ತರಕಾರಿಗೆ.

0: ಹಂಗೇನು ಬಂತಂದ್ರೂ ಸಹಿತ ನಾನು ಗೋಮೂತ್ರಕ್ಕೆ ಸಾರವನ್ನೇ ಬಳಸ್ತೀನಿ.
1: ಇದರಿಂದ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ.
0: ಹೌದು ರೀ, ಹೌದು ಹೌದು. ಗೋಮೂತ್ರ ಅರ್ಕ ಅಂದ್ರೆ ವಿಶೇಷವಾಗಿ ನಾನು ನನ್ನ ಸಾವಯವ ಕೃಷಿಯ ಜೊತೆಗೆ ಗೋವಿನ ಉತ್ಪನ್ನಗಳು ಅಂದ್ರೆ ಕೇವಲ 3 ಆಕಳುಗಳು ಇಟ್ಕೊಂಡು ಸಾಕೊಂಡು ಒಂದು 25 ತರದ ಉತ್ಪನ್ನಗಳನ್ನು ನಾವು ಮಾಡ್ತಾ ಇದ್ದೀನಿ ರೀ, ಗೋವಿನ ಉತ್ಪನ್ನಗಳು. ಅದರಲ್ಲಿ ವಿಶೇಷವಾಗಿ ಗೋಮೂತ್ರ ಅರ್ಕ, ಗೋಮೂತ್ರ ಅರ್ಕನ ಬೆಳಗಿನ ಜಾವ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಏನಂತೀವಿ, ಬೆಳಗಿನ 4:00 to 6:00 ಗಂಟೆ ಒಳಗಾಗಿನ ಗೋಮೂತ್ರ ನೆಲಕ್ಕೆ ಬೀಳದಂಗೆ ಹಿಡಿತೀವಿ ರೀ, ಅದನ್ನು ಕಲೆಕ್ಟ್ ಮಾಡಿ ಬಾಯ್ಲರ್ಗೆ ಹಾಕಿ ಅದನ್ನು ಬಾಷ್ಪೀಕರಣ ಕ್ರಿಯೆಗೆ ಒಳಪಡಿಸಿ ಅದನ್ನು ಅರ್ಕವನ್ನು ನಾನು ತರಿಸ್ತೀನಿ ರೀ.
1: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಗೋ ಉತ್ಪನ್ನಗಳನ್ನು ತಯಾರು ಮಾಡ್ಕೋತೀನಿ ಅಂತೇಳಿ, ಯಾವ ಯಾವ ಗೋ ಉತ್ಪನ್ನಗಳನ್ನು ತಾವು ತಯಾರು ಮಾಡ್ಕೋತೀನಿ?
0: ಗೋವಿನ ಉತ್ಪನ್ನಗಳಲ್ಲಿ ಗೋಮೂತ್ರ ಅರ್ಕ, ಆಮೇಲೆ ದಶಪರ್ಣಿ, ಗೋವಿನ ಉತ್ಪನ್ನಗಳಲ್ಲಿ ವಿಶೇಷವಾಗಿ ಗೋಮೂತ್ರ ಅರ್ಕ ಮಾಡ್ತೀವಿ ರೀ, ಅಗ್ನಿಹೋತ್ರದ ಬೆರಣಿಗಳು, ಆಮೇಲೆ ತುಪ್ಪ, ಆಮೇಲೆ ಧೂಪಕಡ್ಡಿಗಳು, ವಿಭೂತಿ, ಆಮೇಲೆ ಗೋಮಯ ಸಾಬೂನು, ಆಮೇಲೆ ಗೋಮೂತ್ರದಿಂದ ಶಾಂಪೂ, ಹೀಗೆ ಗಣೇಶ ಮೂರ್ತಿಗಳು, ಗೋಮಯ ಗಣೇಶ ಮೂರ್ತಿಗಳು, ಆಮೇಲೆ ಕೀ ಚೈನ್ಗಳಾಗಲಿ, ಆಮೇಲೆ ಪೆನ್ ಸ್ಟ್ಯಾಂಡು, ಆಮೇಲೆ ಗೋಡೆಗೆ ಹಾಕುವಂಥ ಓಂ ಸ್ವಸ್ತಿಕು, ಆಮೇಲೆ ಗೋಮಾತೆ ಚಿತ್ರಗಳು, ಈಗ ಅನೇಕ ಈಗ ಗೋವಿನ ಉತ್ಪನ್ನಗಳ ಜೊತೆಗೆ ಪಂಚಗವ್ಯ ಗ್ರಂಥಗಳನ್ನು ನಾವು ತಯಾರಿ ಮಾಡ್ತೀವಿ ರೀ.
1: ಈಗ ಇಷ್ಟೆಲ್ಲ ತಾವು ಈ ಗೋ ಉತ್ಪನ್ನಗಳ ತಯಾರಿಕೆಯನ್ನು ತಾವು ಮಾಡ್ತಾನೆ ಅಂತ ಹೇಳಿದ್ರಿ, ಈಗ ತಾವು ಒಬ್ಬರೇ ಮಾಡ್ತೀರಾ ತಮ್ಮ ಸಹಾಯಕವಾಗಿ?
0: ಸಹಾಯಕರು ಅಂತಂದ್ರೆ ನಾವು ಧೂಪಕಡ್ಡಿ ಏನು ಮಾಡ್ತೀವಲ್ಲ ರೀ, ಧೂಪಸ್ಟಿಕ್ಕು ಮಾಡೋರಿಗೆ ಒಂದೆರಡು ಮನೆಗಳಿಗೆ ನಾವು ಕೊಡ್ತಾ ಇದೀವಿ. ತಮ್ಮ ಮನೆ ಕೆಲಸ ಮಾಡಿಕೊಂಡು ಅವ್ರು ನಮಗೆ 1 ರೂಪಾಯಿಗೆ ಒಂದು ಪೀಸ್ ಮಾಡಿಕೊಡೋಕೆ ಇದು ಮಾಡಿದೀವಿ ರೀ, ಅವರೆಲ್ಲ ನಮಗೆ ಮಾಡಿಕೊಡ್ತಾರೆ. ಉಳಿದಂಗೆ ಮನೆ ಮಂದಿ ಎಲ್ಲ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದೀವಿ ರೀ. ನನ್ನ ಧರ್ಮಪತ್ನಿ ಆಗಿರ್ಬೋದು, ನಮ್ಮ ತಂದೆಯವರು ಗೋವಿನ ಸೇವೆ ಆಕಳುಗಳು ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೋದಾಗಲಿ ಅವ್ರು ಮಾಡ್ತಾರೆ. ನನ್ನ ಮಕ್ಕಳು ಸಹಿತ ತಮ್ಮ ಪಾಠದ ನಂತರ ನನ್ನ ಜೋಡಿ ಕೈ ಜೋಡಿಸ್ತಾರೆ ರೀ. ಆಮೇಲೆ ರವಿವಾರ ಕೂಡ ಶಾಲಾ ರಜೆ ದಿನಗಳಲ್ಲಿ ಕೂಡ ಅವ್ರು ನನ್ನ ಏನು ಗೋ ಉತ್ಪನ್ನಗಳು ಆಮೇಲೆ ತೋಟದ ಸಾವಯವ ಕೃಷಿಯಲ್ಲಿ ಅವರು ಸಹಿತ ಪಾಲ್ಗೊಳ್ತಾರೆ.
1: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಈ ಗೋ ಉತ್ಪನ್ನಗಳನ್ನ ತಯಾರು ಮಾಡಕ್ಕ ತಮ್ಮಲ್ಲಿ ಇರುವುದು ಕೇವಲ 3 ಜವಾರಿ ಆಕಳುಗಳು ಅಂತ ಹೇಳಿ, ಈ 3 ಆಕಳುಗಳಿಂದ ಇಷ್ಟೆಲ್ಲಾ ಪದಾರ್ಥಗಳನ್ನ ಅಂದ್ರೆ ಈ ಎಲ್ಲಗಳನ್ನ ತಾವು ತಯಾರು ಮಾಡ್ಕೋತಾನೆ ಅಂತ ಹೇಳಿದ್ರಿ, ಇದರಿಂದ ಒಂದು ತಿಂಗಳಿಗೆ ಎಷ್ಟು ಆದಾಯ ಬರ್ಬೋದು ತಮಗೆ?
0: ನಂದು ತೋಟದಕ್ಕಿಂತಲೂ ಗೋವಿನ ಉತ್ಪನ್ನಗಳಿಂದಲೇ ಹೆಚ್ಚಿನ ಆದಾಯ ಬರುತ್ತೆ ರೀ. ಅಂದಾಜು ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ 30,000 to 40,000 ರೂಪಾಯಿ ನಂದು ಇದು ಆಗ್ತದೆ ರೀ
1: ಆದಾಯ. ಬರ್ತಾ ಇದೆ
0: ಆದಾಯ ಅಂದ್ರೆ ಒಟ್ಟು ಅಷ್ಟು ಮಾರಾಟ ಆಗ್ತದೆ, ಅದರಲ್ಲಿ ಒಂದು ಖರ್ಚು ಕಳೆದು ಒಂದು 25-30 ವರೆಗೂ ನಾನು ಉಳಿಸ್ತಾ ಇದ್ದೀನಿ.
1: ತುಂಬಾ ಸಂತೋಷ ಸಂಗನಗೌಡ ಅವರೇ. ಅದೇ ರೀತಿ ಈಗ ತಾವು ಪಂಚಗವ್ಯ ಗ್ರತ ಅಂತ ಹೇಳಿದ್ರೆ ಇದನ್ನ ಯಾವ ರೀತಿ ತಾವು ತಯಾರು ಮಾಡ್ಕೋತೀರಿ?
0: ಈ ಪಂಚಗವ್ಯ ಗ್ರತ ಅಂತಂದ್ರೆ 1 kg ತುಪ್ಪ ಇರ್ತಲ್ರಿ, ದೇಶಿ ಹಸುವಿನ ತುಪ್ಪ, ಅದನ್ನ ತಗೊಂಡ್ಬಿಟ್ಟು ಅದರಲ್ಲಿ 2 liter ಅಷ್ಟು ಸಗಣಿ ರಸ ಅದನ್ನ ಯಾಡ್ ಮಾಡ್ತೀವ್ರಿ. ಜೊತೆಗೆ ಏನೈತಲ್ರಿ, ಅದರಲ್ಲಿ ಗೋಮೂತ್ರ ಆಮೇಲೆ ಸಗಣಿ ರಸ ಇದನ್ನೆಲ್ಲ ಹಾಕಿ ಕುದಿಸ್ತೀವಿ ರೀ. ಕುದಿಸಿದಾಗ ಎಲ್ಲ ಕುದ್ದ ಮೇಲೆ ತುಪ್ಪ ಮಾತ್ರ ಕೆಳಗೆ ಉಳಿಬೇಕು, ಆ ಥರ ತೆಗೆದು ಅದು ಪಂಚಗವ್ಯ ಗ್ರತ ಅಂತ ಮಾಡ್ತೀವಿ ರೀ. ಅದು ನಾಶಿಕ ಔಷಧಿ ರೀ. ಅದು ಈಗ ಮೈಗ್ರೇನು, ಆಮೇಲೆ ಈಗ ಬೇರೆ ಬೇರೆ ರೋಗಗಳಿಗೆ, ಗೊರಕೆ ಸಮಸ್ಯೆ, ನಿದ್ರಾಹೀನತೆ ಇಂಥ ರೋಗಗಳಿಗೆ ಅದು ಅದು ಮೂಗಿನ ಹೊರಳೆಯಲ್ಲಿ ರಾತ್ರಿ ಮಲಗಬೇಕಾದ್ರೆ 2 ಹಾಕ್ಕೊಂಡು ಮಲಗಿದ್ರೆ ಇವೆಲ್ಲ ರೋಗಗಳು ವಾಸಿ ಆಗ್ತಾವ ರೀ. ಅದಕ್ಕೆಲ್ಲ
1: ಅದೇ ರೀತಿ ಈಗ ತಾವು ಗೋಮಯ ಸಾಬೂನುಗಳನ್ನು ತಯಾರು ಮಾಡ್ಕೋತಾನೆ ಅಂತ ಹೇಳಿದ್ರಿ, ಇದನ್ನು ಯಾವ ರೀತಿ ತಯಾರು ಮಾಡ್ಕೋತೀರಿ?
0: ಗೋಮಯ ಸಾಬೂನಲ್ಲಿ ಒಟ್ಟು 14-15 ಉತ್ಪನ್ನಗಳು ಮಿಕ್ಸ್ ಮಾಡಿ ಅದನ್ನೆಲ್ಲ ಮಾಡ್ತೀವಿ ರೀ. ಮುಂಚಿತವಾಗಿ ಗೋಮಯ ರಸ ತಗೊಳ್ತೀವಿ ಅಂದ್ರೆ ಆಕಳು ಸಗಣಿ, ಫ್ರೆಶ್ ಸಗಣಿ ಏನಿರ್ತಲ್ರಿ ಅದನ್ನ ಕಾಟನ್ ಬಟ್ಟೆಯಲ್ಲಿ ಹಿಂಡ್ಕೊಂಡು ಅದರದ್ದು ರಸ ತಗೊಂಡಿರ್ತೀವಿ ರೀ. ತಕ್ಕೊಂಡ್ಬಿಟ್ಟು ಅದರಲ್ಲಿ ಆಯಾ ಪ್ರಮಾಣ ಇದೆ ರೀ, ಅದರಲ್ಲಿ ಕಡಲೆ ಹಿಟ್ಟು, ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು, ಅರಿಶಿನ ಪುಡಿ, ಮುಲ್ತಾನಿ ಮಿಟ್ಟಿ, ಆಮೇಲೆ ಸೀಗೆಕಾಯಿ, ಅಂಟವಾಳಕಾಯಿ, ಆಮೇಲೆ ಬೇವಿನ ಸೊಪ್ಪಿನ ರಸ, ಈಗ ಅನೇಕ ಅದರಲ್ಲಿ ಏನು ಮಾಡ್ತೀವಿ ರೀ, ಯಾಡ್ ಮಾಡ್ತೀವಿ ರೀ. ಆಮೇಲೆ ನಂತರ ಕೊಬ್ಬರಿ ಎಣ್ಣೆ ಕಾಯಿಸಿಬಿಟ್ಟು ಈ ಒಂದೊಂದೇ ಪದಾರ್ಥವನ್ನು ಅದರಲ್ಲಿ ಮಿಕ್ಸ್ ಮಾಡಿ ನಂತರ ಅದನ್ನು ಅಚ್ಚಿಗೆ ಹಾಕಿ ತೆಗೆಯುವಂಥ ಕೆಲಸ ಮಾಡ್ತೀವಿ ರೀ.
1: ಇವೆಲ್ಲಗಳನ್ನು ಮಾಡೋದ್ರಿಂದ ಸಾಬೂನು ತಯಾರಾಗುತ್ತೆ.
0: ಹೌದು ರೀ, ಸಾಬೂನು ತಯಾರಾಗುತ್ತೆ.
1: ಅದೇ ರೀತಿ ಗೋಮೂತ್ರ ಶಾಂಪೂನ ಯಾವ ರೀತಿ ತಯಾರು ಮಾಡಿ?
0: ಗೋಮೂತ್ರವನ್ನು ಕಾಯಿಸಿ ಅದರಲ್ಲಿ ಇರುವಂಥ ಅಮೋನಿಯಂ ಏನದ ಲೆಸ್ ಮಾಡಿ ಅಂದ್ರೆ ತೆಗೆದಾಕಿ 2-3 ಕುದಿ ಬಂದ ನಂತರ ಅದರಲ್ಲಿರುವ ಅಮೋನಿಯಂ ಹೋಗ್ತದಲ್ರಿ. ನಂತರ ಅದಕ್ಕೆ ಸೀಗೆಕಾಯಿ, ಅಂಟವಾಳಕಾಯಿ, ಅಲೋವೆರಾ, ಆಮೇಲೆ ದಾಸಿವಾಳ ಹೂವು, ಮೆಂತೆ ಬೀಜ ಮೊದಲೇ ನೆನೆಯಿಟ್ಟಿರ್ತೀವಿ, ಆ ಮೆಂತೆ ಬೀಜ, ಆಮೇಲೆ ಅಗಸೆ ಬೀಜ ಇವನ್ನೆಲ್ಲ ಹಾಕಿ ನಾವು ಶಾಂಪು ತಯಾರು ಮಾಡ್ತೀವಿ ರೀ.
1: ಅದೇ ರೀತಿ ಪಾತ್ರೆ ತೊಳೆಯುವ ಪೀತಾಂಬರನ್ನು ಕೂಡ ತಾವು ತಯಾರು ಮಾಡ್ತೀವಿ.
0: ಈಗ ಗೋಮೂತ್ರ ಅರ್ಕ ಏನು ಮಾಡ್ತೀವಲ್ರಿ, ಕಟ್ಟಿಗೆ ಒಲೆಯಲ್ಲಿ ನಾವು ಮಾಡ್ತೀವಿ, ಅದು ಕೆಳಗಡೆ ಬೂದಿಯನ್ನು ಉಳಿತದಲ್ರಿ. ಆ ಬೂದಿಯನ್ನು ನಮ್ಮ ತೋಟದಲ್ಲಿ ಬೆಳೆಯುವಂಥ ನಿಂಬೆಹಣ್ಣಿನ ರಸದೊಂದಿಗಿನ ನಿಂಬೆಹಣ್ಣು ಕಟ್ ಮಾಡಿ ಒಣಗಿಸ್ತೀವಿ ರೀ. ಅದೊಂದು ಒಣಗಿದ ಮೇಲೆ ಅದನ್ನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ತೀವಿ. ಆ ಪುಡಿ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಸೀಗೆಕಾಯಿ, ಅಂಟವಾಳಕಾಯಿ ಆ ಬೂದಿಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಪಾತ್ರೆ ತೊಳೆಯೋದಕ್ಕೆ ನಾವು ಬಳಸ್ತಾ ಇದ್ದೀವಿ ರೀ. ಈಗ ನಾವು ಒಂದು 1 kg ಅದು 150 ರೂಪಾಯಿ ಐತ್ರಿ ನಮ್ದು.
1: ಹಾಂ ರೀ. ಅದೇ ರೀತಿ ಈಗ ತಾವು ಮೂರ್ತಿಗಳನ್ನು ಕೂಡ ಈ ಸಗಣಿಯಿಂದ ತಯಾರು ಮಾಡ್ತಾರೆ ಅಂತ ಹೇಳಿದ್ರಿ, ಯಾವ ಯಾವ ಮೂರ್ತಿಗಳನ್ನು ತಾವು ತಯಾರು ಮಾಡ್ತೀರಿ?
0: ವಿಶೇಷವಾಗಿ ಗಣೇಶ ಮೂರ್ತಿಗಳು

0: ಇಂದ ನಂದು ಹೆಚ್ಚು ಹೆಸರುವಾಸಿಯಾಗಿದ್ದು ಗಣೇಶ್ ಮೂರ್ತಿಗಳಿಂದ ರೀ. ಜೊತೆಗೆ ಲಕ್ಷ್ಮೀ ಮೂರ್ತಿಗಳು, ಗಣೇಶ್ ಮೂರ್ತಿಯಲ್ಲೇ ವಿವಿಧ ಥರದ ಮೂರ್ತಿಗಳಿದಾವೆ ರೀ. ಶಿವನ ಮೂರ್ತಿ ಮಾಡ್ತೀವಿ, ಆಮೇಲೆ ಗೋವಿನ ಚಿತ್ರ ಮಾಡ್ತೀವಿ ಗೋಡೆಗೆ ಹಾಕುವಂಥದ್ದು, ಆಮೇಲೆ ಟೇಬಲ್ ಮೇಲೆ ಇಡುವಂಥದ್ದು ಗೋಮಾತೆ ಚಿತ್ರ ಮಾಡ್ತೀವಿ ರೀ. ಗೋವು ಮತ್ತು ಕರು, ಆಕಳು ಮತ್ತು ಕರು, ಅದರದ್ದೊಂದು ಮೂರ್ತಿಯನ್ನು ನಾವು ಮಾಡ್ತೀವಿ. ಅನೇಕ ಅದರಲ್ಲಿ ಭಾಳ ಇದಾವೆ ರೀ. ಶಿವನ ಮೂರ್ತಿ ಇದೆ ರೀ, ಆಮೇಲೆ ಈಗ ಸಾಯಿಬಾಬಾ ಮೂರ್ತಿ ಇದೆ ರೀ, ಕೃಷ್ಣನ ಮೂರ್ತಿ, ರಾಮ, ಈಗ ಅನೇಕ ದೇವರುಗಳ ಮೂರ್ತಿಯನ್ನು ಸಗಣಿಯಲ್ಲೇ ಮಾಡ್ತೀವಿ ರೀ ನಾವು.
1: ಈಗ ತಾವು ಇಷ್ಟೆಲ್ಲ ಮೂರ್ತಿಗಳನ್ನು ತಯಾರು ಮಾಡ್ತಾನೆ ಅಂತ ಹೇಳಿದ್ರಿ, ಇವುಗಳನ್ನು ಯಾವ ರೀತಿ ತಾವು ರೆಡಿ ಮಾಡ್ಕೋತೀರಿ? ಅಂದ್ರೆ ಮೊದಲಿಗೆ ಈಗ ಸಗಣಿಯಿಂದ ಅಂದ್ರೆ ಈಗ ಒಂದು ಸಗಣಿ ಒಣಗಿದ ತಕ್ಷಣ ಒಂದಿಷ್ಟು ಮುರಿಯುವಂತ ಚಾನ್ಸಸ್ ಬಹಳ ಇರ್ತೈತಿ, ಅದನ್ನ ಯಾವ ರೀತಿ ತಾವು ರೆಡಿ ಮಾಡ್ತೀರಿ?
0: ಏನು ಅಂತಂದ್ರೆ ಹೆಚ್ಚಾನ ಹೆಚ್ಚು ಎಲ್ಲ ಕಡೆಗೂ ಸಗಣಿ ಒಣಗಿಸಿಬಿಟ್ಟು ಅದನ್ನು ಪೌಡರ್ ಮಾಡಿ ಆ ಪೌಡರ್ದಿಂದ ಮೂರ್ತಿಗಳನ್ನು ಮಾಡುವಂತ ಒಂದು ಕೆಲಸ ಎಲ್ಲರೂ ಮಾಡ್ತಾ ಇದಾರೆ. ಬಟ್ ನಾನು ಹಸಿ ಸಗಣಿಯಲ್ಲೇ ನಾನು ಮಾಡ್ತೀನಿ ರೀ. ಒಂದು ಬಿಫೋರ್ ಆಗಿ ಒಂದಿನ ಸಗಣಿ ಕಲೆಕ್ಟ್ ಮಾಡಿಟ್ಟು ಅದರಲ್ಲಿ ಹುಣಸೆ ಬೀಜದ ಪುಡಿ ರೀ ಮಿಕ್ಸ್ ಮಾಡಿ, ಅಂದರೆ ಜಿಗಿಟು ಬರೋ ಸಲುವಾಗಿ ಅದರಿಂದ ಹದವಾಗಿ ನಾದ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ತಂದು ಅದನ್ನು ಕೈಯಿಂದನೂ ಸ್ವಲ್ಪ ಮಾಡ್ತೀನಿ, ಜೊತೆಗೆ ಅಚ್ಚಿಗೆ ಹಾಕಿ ಅದನ್ನು ತೆಗೆದುಬಿಟ್ಟು ಒಣಗಿಸಿ

0: ಪೌಡರ್ದಿಂದ ಮೂರ್ತಿಗಳನ್ನು ಮಾಡುವಂಥ ಒಂದು ಕೆಲಸ ಎಲ್ಲರೂ ಮಾಡ್ತಾಯಿದ್ದಾರೆ. ಬಟ್ ನಾನು ಹಸಿ ಸಗಣಿಯಲ್ಲೇ ನಾನು ಮಾಡ್ತೀನಿ ರೀ. ಒಂದು ಬಿಫೋರ್ ಆಗಿ ಒಂದಿನ ಸಗಣಿ ಕಲೆಕ್ಟ್ ಮಾಡಿಟ್ಟು ಅದರಲ್ಲಿ ಹುಣಸೆ ಬೀಜದ ಪುಡಿ ರೀ ಮಿಕ್ಸ್ ಮಾಡಿ, ಅಂದರೆ ಜಿಗಟ್ ಬರೋ ಸಲುವಾಗಿ ಅದರಿಂದ ಹದವಾಗಿ ನಾದ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ತಂದು ಅದನ್ನು ಕೈಯಿಂದನೂ ಸ್ವಲ್ಪ ಮಾಡ್ತೀನಿ, ಜೊತೆಗೆ ಅಚ್ಚಿಗೆ ಹಾಕಿ ಅದನ್ನು ತೆಗೆದುಬಿಟ್ಟು ಒಣಗಿಸಿ ನಂತರ ಸ್ವಲ್ಪ ಕ್ರ್ಯಾಕ್ಸ್ ಬಂದರೆ ಅದನ್ನು ರಿಪೇರಿ ಮಾಡಿಕೊಂಡು ಕೊಡ್ತೀವಿ ರೀ. ಯಾವುದೇ ತೊಂದರೆ ಇಲ್ಲರಿ, ಅದು ಪ್ಲಾಸ್ಟಿಕ್ ಥರ ಗಟ್ಟಿ ಆಗತ್ತೆ ರೀ ಒಣಗಿದ ಮೇಲೆ.
1: ಈಗ ತಾವು ಒಂದು ಮೂರ್ತಿಯನ್ನು ಎಷ್ಟು ಬೆಲೆಗೆ ಮಾರಾಟ ಮಾಡ್ತೀರಿ?
0: ನಾನು ಒಂದಡಿ ಗಣೇಶ ಮೂರ್ತಿ 750 ರೂಪಾಯಿ ಈ ವರ್ಷ ಮಾರಿದ್ದೀನಿ ರೀ. ಒಟ್ಟು 250 ಗಣೇಶ ಮೂರ್ತಿಗಳು ಮಾಡಿದ್ದೆ, ಅದರಲ್ಲಿ 25 ಗಣೇಶ ಮೂರ್ತಿಗಳು ಉಳಿದಿದ್ದಾವ್ರಿ. ಏನಿಲ್ಲ ಅಂತಂದ್ರೂ 1.5 ಲಕ್ಷ ರೂಪಾಯಿಗಿಂತಲೂ ಹೆಚ್ಚಿಗೆ ನಾನು ಗಣೇಶ ಮೂರ್ತಿಗಳಿಂದ ಅಂದ್ರೆ ಪಾರ್ಸಲ್ಗೆ 750 ಕೊಟ್ಟಿದ್ದೀನಿ, ಸ್ಥಳೀಯವಾಗಿ 500 ರೂಪಾಯಿದಂಗೆ ನಾನು ಮಾರಾಟ ಮಾಡಿದ್ದೀನಿ ರೀ.
1: ತುಂಬಾ ಸಂತೋಷ ಸಂಗನಗೌಡ ಕಣ್ಣೂರವರೇ. ಅದೇ ರೀತಿ ಈಗ ತಾವು ಸಾವಯವ ಕೃಷಿಗೂ ಮತ್ತು ರಾಸಾಯನಿಕ ಕೃಷಿಗೂ ಈ ಕೃಷಿಯಲ್ಲಿರುವಂತಹ ವ್ಯತ್ಯಾಸವನ್ನ ನಮ್ಮ ರೈತರಿಗೆ ಹೇಳ್ತೀರಿ?
0: ಹೇಳೋದೇನೈತಿ ಅಲ್ಲಿ ಎಲ್ಲ ಕಂಡುಕೊಂಡಾರೆ ಎಲ್ಲರೂ. ಈಗ ರಾಸಾಯನಿಕ ಕೃಷಿಯಿಂದ ಏನಾಗ್ಯದ ಅನ್ನೋದು ಎಲ್ಲರಿಗೂ ಗೊತ್ತಾಗೈತ್ರಿ. ರಾಸಾಯನಿಕ ಕೃಷಿಯಿಂದ ಬಳಸುವಂಥ ಗೊಬ್ಬರಗಳು, ಯೂರಿಯಾ ಆಗಲಿ DAP ಆಗಲಿ, ಅವು ಬಳಸೋದ್ರಿಂದ ಭೂಮಿ ಫಲವತ್ತತೆ ಹಾಳಾಗೈತಿ. ಅದು ತಾತ್ಕಾಲಿಕವಾಗಿ ನಮಗೆ ಇಳುವರಿ ಕೊಡ್ತದಂತ ಅನ್ನಿಸಿದ್ರು ಸಹಿತ ಮುಂದಿನ ದಿನಮಾನಗಳಲ್ಲಿ ಅದರಿಂದ ಭೂಮಿ ಹಾಳಾಗೈತಿ. ಭೂಮಿಯಲ್ಲಿರುವಂಥ ಅನೇಕ ಕೋಟ್ಯಾಂತರ ಸೂಕ್ಷ್ಮ ಜೀವಾಣುಗಳು ಕೆಲಸ ಮಾಡದೇ ತಟಸ್ಥ ಆಗಿದಾವ್ರಿ. ಈ ನಾವು ಕೆಮಿಕಲ್ ಗೊಬ್ಬರ ಹಾಕಿ ಆಮೇಲೆ ಕೀಟನಾಶಕಗಳ ರಾಸಾಯನಿಕ ಕೀಟನಾಶಕಗಳನ್ನು ಸ್ಪ್ರೇ ಮಾಡಿ ನಾವು ಅನೇಕ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಈ ಕ್ಯಾನ್ಸರ್ ಮಹಾಮಾರಿ ಪ್ರತಿಯೊಂದು ಮನೆಗೂ ಬಂದಿದೆ ಅಂತ ಹೇಳ್ಬೋದು. ಹೀಗೆ ಅನೇಕ ಹೃದಯ ಕಾಯಿಲೆಗಳಾಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಮಹಾ ದೊಡ್ಡ ದೊಡ್ಡ ರೋಗಗಳು ಇವಾಗ ಬರ್ತಾ ಇದ್ದಾವೆ. ದಯವಿಟ್ಟು ರೈತ ಬಾಂಧವರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಎಷ್ಟು ಸಾಧ್ಯವೋ ಅಷ್ಟು ಬರ್ಬರ್ತಾ ಕಡಿಮೆ ಮಾಡಿಕೊಂಡು ಸಾವಯವ ಕೃಷಿಯಲ್ಲಿ ತೊಡಗ್ರಿ ಅಂತ ನಾನು ಹೇಳಕ್ಕೆ ಬಯಸೀನಿ. ಸಾವಯವ ಕೃಷಿ ನಾವು ತೊಡಗೋದ್ರಿಂದ ನಮ್ಮ ಆರೋಗ್ಯನೂ ಸುಧಾರಿಸ್ತದೆ, ನಮ್ಮ ದೇಶದ ಆರೋಗ್ಯನೂ ಸುಧಾರಿಸ್ತದೆ. ನಾವು ಬೆಳೆದು ಕೊಡೋದ್ರಿಂದ ರೈತರದು ಬೇರೆ ಬೇರೆ ದೇಶದ ನಾಗರಿಕರದು ಆರೋಗ್ಯ ಸಹಿತ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು.
1: ಅಂದ್ರೆ ಸಾವಯವ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡು ನಾವು ಕೃಷಿ ಮಾಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆನು ಹೆಚ್ಚಕತಿ, ಮತ್ತೆ ಅದರ ಜೊತೆಗೆ ಈ ನಾವು ಯಾವ ರೀತಿಯ ಧಾನ್ಯಗಳನ್ನ ಬೆಳಿತೇವಲ್ಲ ಅದರಲ್ಲಿ ಒಂದು ಆರೋಗ್ಯ ವೃದ್ಧಿಸುವಂತ ಶಕ್ತಿ ಇರ್ತೈತೆ ಅಂತ ಹೇಳ್ತಾ
0: ಇದ್ದೀವಿ.
1: ಅದನ್ನ ಉಂಡಂತ ನಮ್ಮ ಗ್ರಾಹಕರು ಆರೋಗ್ಯವಂತ ಜೀವನವನ್ನ ಸಾಗಿಸಬಹುದು ಅಂತ ಹೇಳ್ತೀರಿ?
0: ಆರೋಗ್ಯವಂತ ಜೀವನ ಸಾಗಿಸ್ತಾರೆ, ನಮ್ಮ ದೇಶ ಸಬಲವಾಗಿರ್ತದ್ರಿ, ಸದೃಢವಾಗಿರ್ತದ್ರಿ. ದೇಶದ ನಾಗರಿಕ ಸಬಲವಾಗಿ ದುಡಿಯುವಂತ ಶಕ್ತಿ ಇತ್ತಂದ್ರೆ ದೇಶ ಸಬಲ ಆಗುತ್ತದ್ರಿ, ಸದೃಢ ಆಗ್ತದ ಅಂತ ಹೇಳ್ಬೋದು.
1: ತುಂಬಾ ಸಂತೋಷ ಸಂಗನಗೌಡ ಅವರೇ. ಅದೇ ರೀತಿ ಈಗ ನಮ್ಮ ಭಾಗಕ್ಕೆ ಮಳೆ ಬಹಳ ಕಡಿಮೆ ಆಗೈತಿ ಈ ವರ್ಷ, ಅದರಲ್ಲಿ ಈ ತಮ್ಮ ಸಾವಯವ ಕೃಷಿ ಮೇಲೆ ಏನಾದರೂ ಪ್ರಭಾವ ಬೀರೈತಿ?
0: ಸಾವಯವ ಕೃಷಿ ಮೇಲೆ ನನಗೆ ಯಾವುದು ಮಳೆಯದು ಅಭಾವ ಐತಿ ಕರೆ, ಬಟ್ ನನಗೆ ಯಾವುದು ಅಂತ ಹೊರೆ ಅನಿಸಿಲ್ಲ. ಯಾಕಂತಂದ್ರೆ ಯಾವುದೇ ರೈತರಾಗಲಿ ನಾವು ಕೃಷಿಯ ಜೊತೆಗೆ ಉಪಕಸಬುಗಳನ್ನು ಮಾಡ್ಕೋಬೇಕು. ಇವು ಕುರಿ ಸಾಕಾಣಿಕೆ ಆಗಲಿ, ಆಡು ಸಾಕಾಣಿಕೆ ಇರಲಿ, ಮೀನುಗಾರಿಕೆ ಇರಲಿ, ಕೃಷಿ ಹೊಂಡ ಮಾಡಿಕೊಂಡು ಮೀನುಗಾರಿಕೆ ಇರಲಿ, ಇಂಥ ಬರಗಾಲ ಟೈಮ್ದೊಳಗು ಅಲ್ಪ ನೀರನ್ನು ಬಳಸಿಕೊಂಡು ಬೆಳೆಯುವಂಥ ಬೇರೆ ಬೇರೆ ಹಣ್ಣಿನ ಗಿಡಗಳು ಅದಾವ್ರಿ, ಅವನ್ನೆಲ್ಲ ಬೆಳ್ಕೊಂಡು ನಾವು ಒಟ್ಟು ಉಪಕಸುಗಳು ಇರಬೇಕು. ಪೂರ್ತಿಯಾಗಿ ನಾವು ಕೃಷಿಯಲ್ಲಿ ಬರೀ ದವಸ ಧಾನ್ಯಗಳನ್ನು ಬೆಳೆದಿರುತ್ತಿಗೆ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಭಾಗಕ್ಕೆ ಹೊಂದುವಂಥ ನೀರನ್ನು ಕಡಿಮೆ ಬೆಳ್ಕೊಳ್ಳುವಂಥ ಹಣ್ಣಿನ ಗಿಡಗಳನ್ನು ಮಾಡಿಕೊಂಡು ಮಾವಾಗಲಿ ನಿಂಬು ಆಗಲಿ ಪೇರ್ಲಾಗಲಿ ಇವಕ್ಕೆ ಅತಿ ನೀರು ಬೇಕಾಗಿಲ್ಲರಿ. ಜೊತೆಗೆ ಸೀತಾಫಲ ಆಗಲಿ ಇವಕ್ಕೆಲ್ಲ ನೀರು ಭಾಳ ಬೇಕಾಗಲ್ಲರಿ. ಇಂಥ ಹಣ್ಣಿನ ಗಿಡಗಳನ್ನು ಮಾಡಿಕೊಂಡು ನಾವು ಸಬಲರಾಗಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ರೀ. ಎಷ್ಟು ಸಾಧ್ಯವೋ ನನಗೆ, ಯಾಕಂದರೆ ಈ ಬರೇ ಬರಗಾಲದಲ್ಲಿ ಸಹಿತ ನನಗೆ ಯಾವುದೂ ತೊಂದರೆ ಆಗಿಲ್ಲ ಅನ್ನೋದಕ್ಕೆ ಕಾರಣ ಏನಂತಂದರೆ, ನಾನು ಈ ಗೋವಿನ ಉತ್ಪನ್ನಗಳಲ್ಲಿ ಅಂದರೆ ಕೃಷಿಯ ಜೊತೆಗೆ ಒಂದು ಉಪಕಸಬನ ನಾನು ಅಳವಡಿಸ್ಕೊಂಡಿರೋದ್ರಿಂದ ನನಗೆ ಈ ಬರೋದು ಇಫೆಕ್ಟ್ ನನ್ನ ಮೇಲೆ ಆಗಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ನಾವು ಯಾವುದೇ ಇದು ಮಾಡಿದ್ರು ದಿನಕ್ಕೆ 1000 ರೂಪಾಯಿ 1500-2000 ರೂಪಾಯಿವರೆಗೂ ನನಗೂ ನನ್ನ ಪಾರ್ಸೆಲ್ಗಳು ಹೋಗ್ತಾವೆ, ಉತ್ಪನ್ನಗಳು ನಾವು ಕಳಿಸ್ತಾ ಇದ್ದೀನಿ ಗ್ರಾಹಕರಿಗೆ. ನನಗೆ ಯಾವುದೂ ಹೊರೆ ಅನಿಸಿಲ್ಲ. ಐತಿ ಕಷ್ಟ ಐತಿ, ಬಟ್ ಅಂಥ ಕಷ್ಟದಲ್ಲೂ ಸಹಿತ ನಾವು ಉಪಕಸಬುಗಳನ್ನು ಮಾಡಿಕೊಂಡಿದ್ರೆ ಅತಿ ನಮಗೆ ಬರೋದು ಹೊಡೆತ ನಮಗೆ ಬಿಡೋದಿಲ್ಲ ಅಂತ ರೈತ ಬಾಂಧವರಿಗೆ ತಿಳಿಸಲು ಬಯಸ್ತೀನಿ.
1: ಅಂದ್ರೆ ಸಾವಯವ ಕೃಷಿಯ ಜೊತೆಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ತಾವು ಕೃಷಿ ಮಾಡಿದ್ರೆ ಒಂದು ರೈತನ ಬದುಕು ಹಸನಾಗತೈತೆ ಅಂತ ಹೇಳ್ತಾ ಇದ್ರಿ?
0: ಹೌದು, ಹಸನಾಗ್ತದ್ರಿ, ಸ್ವಾವಲಂಬಿ ಜೀವನ ನಡೆಸಬಹುದು ಅಂತ ಹೇಳ್ತೇನೆ ರೀ.
1: ತುಂಬಾ ಸಂತೋಷ ಸಂಗನಗೌಡ ಕಣ್ಣೂರವರೇ. ಅದೇ ರೀತಿ ಇಷ್ಟೆಲ್ಲ ತಮ್ಮ ಕೃಷಿಯ ಸಾಧನೆಗಳನ್ನ ಕಂಡ ತಮಗೆ ಯಾವ್ಯಾವ ಪ್ರಶಸ್ತಿಗಳು ಲಭಿಸ್ಯಾವ?
0: ನನಗೆ ವಿಜಯಪುರ ಜಿಲ್ಲೆ ಸಮಗ್ರ ಕೃಷಿಕನು ಒಂದು ಪ್ರಶಸ್ತಿ ನಾನು ತಗೊಂಡಿದ್ದೀನಿ ರೀ, ಧಾರವಾಡ ಯೂನಿವರ್ಸಿಟಿಯಲ್ಲಿ.
1: ತುಂಬಾ ಸಂತೋಷ ಸಂಗನಗೌಡ ಕಣ್ಣೂರವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಸಾವಯವ ಕೃಷಿ ಸಮಗ್ರ ಕೃಷಿಯ ಜೊತೆಗೆ ಅದರಲ್ಲಿ ಮುಖ್ಯವಾಗಿ ಈ ಗೋ ಉತ್ಪನ್ನಗಳ ಕುರಿತು ತಮ್ಮ ಅನಿಸಿಕೆಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರಿ. ಈ ನಮ್ಮ ಕಾರ್ಯಕ್ರಮವನ್ನ ಕೇಳ್ತಕ್ಕಂತ ರೈತರು ತಮ್ಮ ಜೊತೆ ಮಾತಾಡಿ ತಮ್ಮಿಂದ ಕೃಷಿಯ ಸಲಹೆಗಳನ್ನ ತಾವು ಅವರು

0: ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
1: ಹಾಂ, ಕೊಡ್ತೀನಿ ಸರ್. ಯಾರೇ ಆಗಲಿ ಸಾವಯವ ಕೃಷಿ ಮತ್ತು ಗೋವಿನ ಉತ್ಪನ್ನಗಳನ್ನು ತಯಾರಿಸಲು ಬಯಸುವಂಥ ಯಾರೇ ರೈತರು ಮುಂದೆ ಬಂದರೆ ಸಹಿತ ಅವರಿಗೆ ನಾನು ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆ ನನ್ನಲ್ಲಿದೆ. ನನ್ನ ಸಂಪರ್ಕ ಸಂಖ್ಯೆ 9945376797. ಇದು ನನ್ನ ಸಂಪರ್ಕ ಸಂಖ್ಯೆ. ರೈತರು ಯಾವುದೇ ಸಮಯದಲ್ಲೂ ಸಹಿತ ಕಾಲ್ ಮಾಡಬಹುದು. ಸಾಯಂಕಾಲ 6 ಗಂಟೆ ಮೇಲ್ಪಟ್ಟು ಮಾಡಿದರೆ ಒಳ್ಳೆಯದು. ಬೇರೆ ಟೈಮ್ದಲ್ಲಿ ನಾನು ಬೇರೆ ಕೆಲಸದಲ್ಲಿ ನಾವು ಬ್ಯುಸಿ ಆಗಿರೋದ್ರಿಂದ 6 ರಿಂದ 8 ಗಂಟೆವರೆಗೂ ಫೋನ್ ಮಾಡ್ಬೋದು.
0: ಆತ್ಮೇರೆ ಸಂಗನಗೌಡ ಕಣ್ಣೂರ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9945376797 ಈ ನಂಬರ್ಗೆ ಕರೆ ಮಾಡಿ ಸಂಗನಗೌಡ ಕಣ್ಣೂರ್ ಅವ್ರ ಜೊತೆ ಮಾತಾಡಿ ಅವರಿಂದ ತಾವು ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ಒಳ್ಳೆಯದು ಸಂಗನಗೌಡ ಕಣ್ಣೂರವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಸಾವಯವ ಕೃಷಿ ಮತ್ತು ಈ ಗೋ ಉತ್ಪನ್ನಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಗೋ ಉತ್ಪನ್ನಗಳ ತಯಾರಿಕೆಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕಿನ ಬಿದರುಕುಂದಿ ಗ್ರಾಮದ ರೈತರಾದ ಸಂಗನಗೌಡ ಕಣ್ಣೂರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಿದ್ದರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಬಿತ್ತರವಾಯಿತು.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಊರ ಹಾದಿ ಮ್ಯಾಗ ವೀರ್ಗಲ್ಲ ಯಾರ ಬಂದ್ರು ಮರೆಯೋರಲ್ಲ.

ಸಂಗಾತ ಕೂಡಿದ ದಿನ ಉಳದ ಹೋತ ಗಾಡಿ ಹತ್ತಿ ಹೋದ ಶೂರ ಲಡಾಯಕ್ಕ ಗಾಡಿ ಹತ್ತಿ ಹೋದ ಶೂರ ಲಡಾಯಕ್ಕ ಯಾರ ಮಾತು ಏನನ್ನಲಿ ಬರ್ದಾರ ಹಿಂಗ ವಾರಂಟದಲ್ಲಿ ತಿರುಗಿ ಬರುವದೆಂದು ಬಾಗಿಲಕ್ಕ ತಿರುಗಿ ಬರುವದೆಂದು ಬಾಗಿಲಕ್ಕ ಹಂದಿ ನೆನ ಹತ್ತಿ ಹಿಂಗ ಬಂದುಕದ ಮ್ಯಾಗ ಹಿಂದೂಗಳು ಒಪ್ಪಲಿಲ್ಲ ಇದಕ್ಕ ಒಂದಾಗಿ ಕಟ್ಟರ ಗುಂಪ ನೀತಿ ಆಗುದಕ್ಕ ಒಂದಾಗಿ ಕಟ್ಟರ ಗುಂಪ ನೀತಿ ಆಗುದಕ್ಕ ಬಿಟ್ಟು ಹೋದ ಯಾವ ಕಡೆಗೆ ಕೊಟ್ಟ ಪ್ರಾಣ ಬ್ರಿಟಿಷರಿಗೆ ಹುಟ್ಟಿಯಿಟ್ಟ ನೀತಿ ಭಾರತ ಜನಕ್ಕ ಹುಟ್ಟಿಯಿಟ್ಟ ನೀತಿ ಭಾರತ ಜನಕ್ಕ ಸಿಪಾಯರ ಬಂಡಾಯದಲ್ಲಿ ಸೊಪ್ಪ ಹಾಕಲಿಲ್ಲ ದೇಶದಲ್ಲಿ ನೆಪ್ಪ ಮಂಗಲ ಪಾಂಡೆ ಎಲ್ಲ ಜನಕ್ಕ ನೆಪ್ಪ ಮಂಗಲ ಪಾಂಡೆ ಎಲ್ಲ ಜನಕ್ಕ ಕೊಳಲನ್ನ ದಕ್ಕ ಮರುಳಾಗಿ ಯಾಳೆ ಬಾರದೇನು ತಿರುಗಿ ಹೇಳಿದ ಪ್ರೀತಿ ಯಮುನ ತೀರಕ್ಕ ಹೇಳಿದ ಪ್ರೀತಿ ಯಮುನ ತೀರಕ್ಕ ಬ್ರಿಟಿಷರದೊಂದು ಹುಡುಗಿ ಆಗ ಇಟ್ಟಳ ಇವನ ಮ್ಯಾಗೇನ ಕಣ್ಣ ಬಿಟ್ಟು

ಮತ್ತ ಚಾಳ ಬ್ರಿಟಿಷರ ಒಳಗಿನ ಗುಟ್ಟ ಊರ ಹಾದಿ ಮ್ಯಾಗ ವೀರಗಲ್ಲ ಯಾರು ಬಂದರು ಮರೆಯೋರಲ್ಲ ಕರೆದು ಕೇಳಿರ ಹಾಡು ಧಾರವಾಡಕ್ಕ ಕರೆದು ಕೇಳಿರ ಹಾಡು ಧಾರವಾಡಕ್ಕ ಅಂದ ಪ್ರೀತಿ ಕೂಡಿರುವಾಗ ಮುಂದೆ ಏನಿತ್ತು ಹೇಳುವಾಗ ತಿಳಿಸಾಳ ಎಲ್ಲ ಗುಟ್ಟ ಪೈಟನಕ್ಕ ತಿಳಿಸಾಳ ಎಲ್ಲ ಗುಟ್ಟ ಪೈಟನಕ್ಕ ಮಿರತದಿಂದ ದಿಲ್ಲಿವರೆಗೆ 60 ಕಿಲೋಮೀಟರ್ ನಡೆದು ಬಂದರ ಹಿಂಗ ಸುದ್ದಿ ಸಾರುದಕ್ಕ ಬಂದರ ಹಿಂಗ ಸುದ್ದಿ ಸಾರುದಕ್ಕ ಬೆಳಗಾವಿ ಮಿಲ್ಟ್ರಿಗೇನ ಹೇಳುವಂಗ ಎತ್ತ ಶೂರ ಜನ ಯಾಳೆ ಬಿಗಿಲಾತ ಮುಂದ ಸಾಗುದಕ್ಕ ಯಾಳೆ ಬಿಗಿಲಾತ ಮುಂದ ಸಾಗುದಕ್ಕ ಯಾರ ಮಾತ ಏನನ್ನಲಿ ಬರದಾರ ಹಿಂಗ ವಾರಂಟದಲ್ಲಿ ಬರದಾರ ಹಿಂಗ ವಾರಂಟದಲ್ಲಿ ತಿರುಗಿ ಬರುವದೆಂದು ಬಾಗಿಲಕ್ಕ ತಿರುಗಿ ಬರುವದೆಂದು ಬಾಗಿಲಕ್ಕ ಹಂದಿ ನೆನ ಹಚ್ಚಿ ಬಂದು ಕಂದು ಹಿಂದೂಗಳು ಒಪ್ಪಲಿಲ್ಲ ಜನಕ್ಕ ಅಂದು ಬ್ರಿಟಿಷರಿಗೆ ಮುಂದು ಒಂದಾಗಿ ಕಟ್ಟರ ಗುಂಪು ನೀತಿ ಆಗುದಕ್ಕ ನರಗುಂದ ಸಂಸ್ಥಾನಕ್ಕೆ ದೊರೆ ಬಾಬಾ ಸಾಹೇಬರು ಇರುತನ ಸಾಕ್ಷಾತ್ ಸರಸ್ವತಿ ಲಕ್ಷ್ಮೀ ವಾಸ ನಲಿದಾಡಿ ಅವರ ಮನ ಕೆಟ್ಟ ಕಾಲಗತಿ ಬಂತ ಬ್ರಿಟಿಷರಿಂದ ಉಳಿಯಲಿಲ್ಲ ಪುಣ್ಯವಾನ ಏನ ಸೂರ್ಯಾಗಿ ಹೋತ ನರಗುಂದ ಸಂಸ್ಥಾನ ಕಿರೀಟ ನರಗುಂದ ಸಂಸ್ಥಾನ 1857 ಭಾರತವೆಲ್ಲ ನಡೆದಿತ್ತ ಸ್ವಾತಂತ್ರ್ಯ ಆಂದೋಲನ ಸಣ್ಣ ದೊಡ್ಡವರು ಕೂಡಿದ್ದರು ಕೊಡಲು ಜೀವಕ್ಕೆ ಜೀವದಾನ ಅಂದು ಹೋರಾಡಲು ಮುಂದಾದರು ನರಗುಂದದವರದಿತ್ತು ಒಂದು ಹೆಮ್ಮೆತನ ನರಗುಂದ ಬಂಡಾಯವೆಂದರು ಮರಿತಾರೇನ ಅನ್ನದಾತನ ಬಯಲು ಸೀಮೆಯಲ್ಲಿ ಬರ್ತಿದ್ದ ಕಮಿಷನರ್ ಸಾಹೇಬರ ಅವರಲ್ಲಿ ಏಜೆಂಟ್ ಅನ್ನವರ ಅಜ್ಞಾನಿಗಳು ಅವರನ್ನು ತಡೆದು ಕಾಗದ ಪತ್ರ ಲೂಟ ಮಾಡಿದವರ ನೋಟಿಸ ಕೊಟ್ಟಾರಲಿಷ್ಟನೆಂಬ ಅಧಿಕಾರಿ ನರಗುಂದ ಕದವರ ಇಬ್ಬರು ಸೈನಿಕರು ಸಾಗಿ ಬಂದು ನಿಂತಾರ ನರಗುಂದ ದ್ವಾರದ ಮುಂದ ಅವರ ನರಗುಂದದ ಅಗಸಿಯ ಮುಂದ ಅವರ ಹೊರಗಿನಿಂದ ಬಂದವರನ್ನ ಬಿಡಲಿಲ್ಲ ನರಗುಂದದ ಊರ ಜನರ ದತ್ತಕ ಮಾಡಬಾರದೆಂಬ ತಿಜೋರಿಗೆ ಬೀಗ ಹಾಕಿ ಹೋದರು ಅವರ ಇಂಥ ಅವಮಾನ ತಡಿಲಿಲ್ಲ ಬಿಗಲ ಮಾಡಿ ಬಂದಾರ ಎಲ್ಲ ಜನರ ಹೋರಾಟ ನಡೆಸಿದರು ನರಗುಂದದ ಸಣ್ಣ ದೊಡ್ಡ ಅವರ ಬೆಳಗಾವಿಯಿಂದ ಒಂದು ಕಂಪ್ನಿ ಪಲ್ಟನ್ ಬಂತ ನರಗುಂದಕ್ಕ ಕುದುರೆ ದಳ ಕಾಲ್ ದಳ ಸ್ವಾರರ ತೋಪ ಹಕ್ಕಿ ಕತ್ತ ತಿಳಿಲಿಲ್ಲ ಯಾರ್ಯಾರ ಬ್ಯಾಂಡ್ ಊರಿ ಕವಾಯತ ಮಾಡುತ್ತಿದ್ದರ ಅವರ ಹಿಂಗ ಸಣ್ಣ ಪುಟ್ಟ ಕಂಪ್ನಿ ಜನರ ಅದ್ರವಾಯ್ತ ಮುಂದೆ ಕಂಪ್ನಿಯ ಆಧಾರ ಕಪ್ಪು ಕಾಣಿಕೆ ಮಿಲ್ಟ್ರಿ ಖರ್ಚು ಹಿಡಿಬೇಕು ಎಲ್ಲ ತಮ್ಮ ಆರ್ಭಾರ ಇಲ್ಲದಿದ್ದರೆ ಯುದ್ಧ ಕಣಿಯಾಗಬೇಕು ಎಂದರ ಬ್ರಿಟಿಷರ ಯಾವತ್ತು ಕಾಯಾಮ ಕುಲದೇವರ ವೆಂಕಟರಮಣ ನಮ್ಮನ್ನ ಇನ್ನ ಅವನ ಆಧಾರ ಎಂದ ದೈವ ಪೂಜೆ ನಡೆಸಿದರು ದೈವಾಧೀನ ಊರ ಜನರ ಉಕ್ಕಿನ ಚಿಲ್ಕತ್ ಹಾಕಿ ತೊಟ್ಟರ ಬಾಬಾ ಸಾಹೇಬರ ಯಾವತ್ತು ಕುದುರೆಯನ್ನೇರಿ ಅವರು ನರಗುಂದ ಸಂಸ್ಥಾನ ಸುತ್ತ ಎಲ್ಲ ನೋಡಿದವರ ಅರ್ಗಿನ ಮನೆ ಕಟ್ಟಿ ಎರಗಳಿಗೆ ಇರಲಿಲ್ಲ ಕೆರೆ ಕಟ್ಟಿ ನೀರ ಕುಡಿಲಿಲ್ಲ ಬಾಬಾ ಸಾಹೇಬ ದೇಶಕ್ಕಾಗಿ ನಮಗಾಗಿ ಹೊಂಟ ಹಿಂಗ ಕುದುರೆ ಏರಿದ್ದೀರ ಕೆಳಗಿನಿಂದ ಬಂದಾರ ಮುನಿಯ ಬಾಪು ಕೃಷ್ಣಾಜಿ ಪಂಥರ ಅಲ್ಲಿ ರಾಜ್ಯದೊಳಗಿನ ಗುಟ್ಟವನ್ನು ಪಿತೃ ನಡೆಸಿದರು ಅವರ ತೋಪಿನಲ್ಲಿ ರಾಗಿ ಮುದ್ರೆಯನ್ನು ಕೂಡಿಸಲು ಹೇಳಿದವರ ಬ್ರಿಟಿಷ ವಸಾಹತ ಇದ್ದಲ್ಲಿ ಹೋಗಿ ತಿಳಿಸುತ್ತಿದ್ದರು ಆದ ಮಜಕೂರ ಬಾಬಾ ಸಾಹೇಬರು ಸೂರ್ಯ ಬಾಣದ ಸೂರ್ಯವನ್ನು ಕೊಳ್ಳ ತನಕ ಬಂದಾರ

ಗುಡಿಯಲ್ಲಿ ಅವಿತಿ ನಿಂತಿದ್ದ ಮನುಷ್ಯನ ಸಾಹೇಬನನ್ನ ಕರಿಸಾರ. ಸಾಹೇಬನ್ನು ಓಡಿದ್ದ ಕೆಟ್ಟ ಓಡತ್ತಿದ್ದ ದೂರ. ಬಾಬಾ ಸಾಹೇಬರನ್ನ ಕಂಡ ಮೆಣಸಿನ ಸಾಹೇಬ ದಿಕ್ಕೆಟ್ಟು ಓಡುತ್ತಿದ್ದ ದೂರ. ಮಾನ ರಕ್ಷಣೆಗಾಗಿ ಸಾಹೇಬರ ಸಾಹೇಬರ ಇತ್ತ ಬಾಬಾ ಸಾಹೇಬರ ಪತ್ನಿ ಮತ್ತು ತಾಯಿಯವರ. ಸೂರ್ಯಬಾನ ಸೂರ್ಯವನ ಕೊಳ್ಳದಲ್ಲಿ ಮಲಪ್ರಭಾ ನದಿಯನ್ನು ಕೂಡಿಕೊಂಡಾರ. ಸತತ ದಾಳಿಯಿಂದ ಬಳಲಿದ ಬಾಬಾ ಸಾಹೇಬರ ನರಗುಂದ ಗತ ವೈಭವವನ್ನು ನೋಡಿ ಕಣ್ಣೀರು ಇಟ್ಟಾರ. ಬ್ರಿಟಿಷರಿಗೆ ಶರಣಾಗಲಿಲ್ಲ ನರಗುಂದದ ಕೀರ್ತಿ ವ್ಯತ್ತ ಧೀರ. ದೇಶವೇ ಕಣ್ಣೀರಿಕ್ಕಿತ್ತು, ಇಂಥವ್ರು ಇನ್ಯಾರ ಸಿಗುವುದಿಲ್ಲ ಪುಣ್ಯವಂತರ. ಹೇಳಿಕೊಂಡ ಬೆಳಗಾವಿಗೆ ತಂದಾರ ಬ್ರಿಟಿಷರು ಬಾಬಾ ಸಾಹೇಬರನ್ನ. ಬೆಳಗಾವಿ ಕಿಲ್ಲಾದ ಮುಂದಿನ ಆಳಗಿಡಕ್ಕೆ ಗಲ್ಲ ಪಾಸಿ ಕೊಟ್ಟಾರ ಅವರನ್ನ. ಬೆಳಗಾವಿ ಮಾಳ ಮಾರುತಿ ಎಂಬ ದೊಡ್ಡ ಬಯಲಿನಲ್ಲಿ ಇವರನ್ನು ಅನ್ಯಾಯ ಮಾಡಗೊಳಿಸಿದವರ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರ ಚರಿತ್ರೆ ಅಮರ. ಗಾಂಧೀಜಿ ಹುಟ್ಟು ದಿನಕ್ಕೆ ಶಾಂತಿ ದಿನವೆಂದರ. ಗಾಂಧೀಜಿ ಹುಟ್ಟು ದಿನಕ್ಕೆ ಶಾಂತಿ ದಿನವೆಂದರ. ಜಗತ್ತಿನ ಮಹಾಪುರುಷ ಹೆಸರು ಗಾಂಧಿಯವರ. ಜಗತ್ತಿನ ಮಹಾಪುರುಷ ಹೆಸರು ಗಾಂಧಿಯವರ. ಜಗತ್ತಿನಲ್ಲಿ ಹೆಸರಾಯಿತು ಶಾಂತಿ ದೂತ ಶಾಂತಿ ಪುರುಷನೆಂದು ಗಾಂಧಿಯವರ ಹೆಸರ. ಜಾತಿ ಭೇದ ಬಿಡಿಸಿ ಸನಿಯಕ್ಕ ಕರೆದವರ. ಜಾತಿ ಭೇದ ಬಿಡಿಸಿ ಸನಿಯಕ್ಕ ಕರೆದವರ. ಚಿತ್ರ ಲಂಡ ಪಂಜಿ ಕೈಯಲ್ಲಿ ಕೋಲು ಮಾತ್ಮರ. ಜಾತಿ ಭೇದ ಬಿಡಿಸಿ ಸನಿಯಕ್ಕ ಕರೆದವರ. ಚಿತ್ರ ಲಂಡ ಪಂಜಿ ಕೈಯಲ್ಲಿ ಕೋಲು ಮಾತ್ಮರ. ಹಳ್ಳಿ ಗ್ರಾಮೋದ್ಯಕ್ಕ ಆಶ್ರಯ ನೀಡಿದ ಆತರ. ಹಳ್ಳಿ ಗ್ರಾಮೋದ್ಯೋಗಕ್ಕ ಆಶ್ರಯ ನೀಡಿದ ಆತರ. ಭಾರತದ ವಿಮೋಚನೆಗೆ ಬಂದ ದೇವರ. ಭಾರತದ ವಿಮೋಚನೆಗೆ ಬಂದ ದೇವರ. ಗಾಂಧೀಜಿ ಹುಟ್ಟು ದಿನಕ ಶಾಂತಿ ದಿನವೆಂದರ. ಗಾಂಧೀಜಿ ಹುಟ್ಟು ದಿನಕ ಶಾಂತಿ ದಿನವೆಂದರ. ಜಗತ್ತಿನ ಮಹಾಪುರುಷ ಹೆಸರು ಗಾಂಧಿಯವರ. ಜಗತ್ತಿನಲ್ಲಿ ಮಹಾಪುರುಷನೆಂದು ಹೆಸರು ಗಾಂಧಿಯವರ. ನುಡಿದಂತೆ ನಡೆದ ಸ್ವಾತಂತ್ರ್ಯಕಾರರ ಮಹಾಧೀರರ. ಎದೆಗಾರ ನಡೆದ ಹಾದಿ ತೋರಿದವರ. ನುಡಿದು ನೀತಿ ನೀಡಿದವರ. ನಡೆದು ಹಾದಿ ತೋರಿದವರ. ನುಡಿದಂತೆ ನಡೆದ ಸ್ವಾತಂತ್ರ್ಯ ಧೀರ ವೀರ ಗಾಂಧಿಯವರ. ಧೀರ ಗಾಂಧಿಯವರ. ಬ್ರಿಟಿಷರೆದುರು ಕ್ರಾಂತಿ ಮಾಡಿದ ಹಿರಿಯರ. ಬ್ರಿಟಿಷರೆದುರು ಕ್ರಾಂತಿ ಮಾಡಿದ ಹಿರಿಯರ. ಹರಿಜನ ಪತ್ರಿಕೆ ಬರೆದು ನ್ಯಾಯ ಬೇಡಿರಿವರ. ಗಾಂಧೀಜಿ ಹುಟ್ಟು ದಿನಕ್ಕೆ ಶಾಂತಿ ದಿನವೆಂದು ಹೆಸರ. ಜಗತ್ತಿನ ಮಹಾಪುರುಷರಲ್ಲಿ ಗಾಂಧೀಜಿಯವರ ಹೆಸರ. ಶಾಂತಿ ದಿನವೆಂದು ಗಾಂಧೀಜಿಯವರ ಹೆಸರ. ಕರಿಯ ಬಿಳಿಯರ ಬೇಡಕ್ಕೆ ಕೋರ್ಟು ನಡೆಸಿದವರ. ದಕ್ಷಿಣಾಫ್ರಿಕಾ ಜನರ ಗೂಡಿ ಸ್ವಾತಂತ್ರ್ಯ ವಿಚಾರ ಮಾಡಿದರು. ಸ್ವಾತಂತ್ರ್ಯ ವಿಚಾರ ಆರೋಗ್ಯ ನಿಯಮ ಪಾಲನೆ ತಿಳಿಸಿ ಎಲ್ಲರನ್ನು ಪ್ರೀತಿಯ ಪಾತ್ರರಾದವರ. ಎಲ್ಲರ ಪ್ರೀತಿಯ ಪಾತ್ರರಾದವರ. ಜಗತ್ತಿಗೆ ಸತ್ಯತನ ಹೇಳಿದ ಶಾಂತಿ ದೂತರ. ಜಗತ್ತಿಗೆ ಶಾಂತಿತನ ಹೇಳಿದ ಶಾಂತಿ ದೂತರ. ಇವರ ಹುಟ್ಟು ಹಬ್ಬಕ್ಕೆ ಶಾಂತಿ ದಿನವೆಂದು ಹೆಸರ. ಜಗತ್ತಿನ ಮಹಾಪುರುಷರಲ್ಲಿ ಹೆಸರು ಗಾಂಧಿಯವರ. ಜಗತ್ತಿನ ಮಹಾಪುರುಷ ಹೆಸರು ಗಾಂಧಿಯವರ. ಮಹಾಪುರುಷರಲ್ಲಿ ಹೆಸರು ಗಾಂಧಿಯವರ. ಗಾಂಧೀಜಿ ಹುಟ್ಟು ದಿನಕ್ಕೆ ಶಾಂತಿ ದಿನವೆಂದು ಕರೆದರ. ಜಗತ್ತಿನ ಮಹಾಪುರುಷರ ಹೆಸರಿನಲ್ಲಿ ಹೆಸರು ಗಾಂಧಿಯವರ. ಜಾತಿ ಭೇದ ಬಿಡಿಸಿ ಸನಿಯಕ್ಕ ಕರೆದರವರ. ಜಾತಿ ಭೇದ ಬಿಡಿಸಿ ಸನಿಯಕ್ಕ ಕರೆದವರ. ಲಂಡ ಪಂಜಿ ಕೈಯಲ್ಲಿ ಕೋಲು ಮಹಾತ್ಮ ಗಾಂಧಿಯವರ. ಹಳ್ಳಿ ಗ್ರಾಮೋದ್ಯೋಗಕ್ಕ ಹಳ್ಳಿ ಗ್ರಾಮೋದ್ಯೋಗ

ಯೋಗಕ್ಕ ಆಶ್ರಯ ನೀಡಿದ ತೇರ ಭಾರತದ ವಿಮೋಚನೆಗೆ ಬಂದ ದೇವರ ಮಹಾತ್ಮ ಗಾಂಧಿಯವರ ಮಹಾತ್ಮ ಗಾಂಧಿಯವರ.

0: ಪಂಚಭೂತ ಗಂಟ ಬಿದ್ದಾವ ನಿನಗ, ಪಂಚಭೂತ ಗಂಟ ಬಿದ್ದಾವ ನಿನಗ.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

0: ಒಂದು ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಲಡಾಖ್ನಲ್ಲಿ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಿಶ್ವ ಸ್ಕೇಟಿಂಗ್ ಗೇಮ್ಸ್ ಪುರುಷರ 1,000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ ಕುಮಾರ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ಕೇಂದ್ರ ಸಚಿವ ಸಂಪುಟ ಇಂದು ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮವನ್ನು 2026-27 ರಿಂದ

0: 31 ವರೆಗಿನ 5 ವರ್ಷಗಳ ಅವಧಿಗೆ ಮುಂದುವರೆಸಲು ಅನುಮೋದನೆ ನೀಡಿದೆ. ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದಂತಹ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ವೆಚ್ಚಕ್ಕೆ ಸಂಪುಟ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ದಿವ್ಯಾಂಗರ ಪಿಂಚಣಿ ಯೋಜನೆಯಡಿ ಇನ್ನು ಮುಂದೆ 79 ವರ್ಷದ ಒಳಗಿನವರ 375 ರೂಪಾಯಿ ಮತ್ತು 80 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ 625 ರೂಪಾಯಿಗಳಷ್ಟು ನೆರವು ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನೆಯಡಿ ದಿವ್ಯಾಂಗರಿಗೆ ಅನ್ವಯವಾಗುವ ಅಂಗವೈಕಲ್ಯದ ಮಾನದಂಡವನ್ನು ಪ್ರಸ್ತುತ ಇರುವ ಶೇಕಡಾ 80ರಿಂದ ಶೇಕಡಾ 40ಕ್ಕೆ ಇಳಿಸಲಾಗಿದೆ. ದೇಶದ ಎಲ್ಲಾ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 3,20,00,000 ಫಲಾನುಭವಿಗಳಿಗೆ ಈ ಅನುಮೋದನೆಯಿಂದ ಪ್ರಯೋಜನವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ವೃದ್ಧರು ಮತ್ತು ವಿಧವೆಯರಿಗೆ ಇರುವಂತಹ ಪಿಂಚಣಿ ಯೋಜನೆಗಳು ಹಾಗೂ ಕುಟುಂಬ ಪ್ರಯೋಜನ ಯೋಜನೆಯು ತಮ್ಮ ಪ್ರಸ್ತುತ ಸ್ವರೂಪದಲ್ಲಿಯೇ ಮುಂದುವರಿಯಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಐಡಿಬಿಐ ಬ್ಯಾಂಕ್ನ ವ್ಯೂಹಾತ್ಮಕ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಎಂಎಸ್ಎಂಇ ಮತ್ತು ಹೊಸ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಈ ಬ್ಯಾಂಕ್ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬ್ಯಾಂಕ್ಗಾಗಿ ವ್ಯೂಹಾತ್ಮಕ ಪಾಲುದಾರರನ್ನ ಆಯ್ಕೆ ಮಾಡಲಾಗಿದ್ದು ಇದರ ಮೂಲಕ ಬಂಡವಾಳವನ್ನು ಹೂಡಿಕೆ ಮಾಡಲಾಗುವುದು. ಪುನರ್ರಚನೆಗೊಂಡ ಸಂಸ್ಥೆಯಲ್ಲಿ ಭಾರತ ಸರ್ಕಾರ ಮತ್ತು ಎಲ್ಐಸಿ ಶೇಕಡಾ 34ರಷ್ಟು ಪಾಲನ್ನು ಉಳಿಸಿಕೊಳ್ಳಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಈ ಯೋಜನೆಗಳು ಸಮರ್ಪಕ ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವುದು, ಇಂಧನ ಮೂಲಸೌಕರ್ಯ ಸುಧಾರಿಸುವುದು, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವುದು ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆ ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಆಧುನಿಕ ಟರ್ಮಿನಲ್ 23,800 ಚದರ ಮೀಟರ್ಗಳಷ್ಟು ವಿಸ್ತಾರವಾಗಿದ್ದು ವಾರ್ಷಿಕವಾಗಿ 35,00,000 ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವಂತಹ 298 ಕಿಲೋಮೀಟರ್ ಉದ್ದದ ನೇಮು ಪದುಮ್ ದಾರ್ಚಾ ರಸ್ತೆಯನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕೆವಿ ಡಬಲ್ ಸರ್ಕ್ಯೂಟ್ ದಾ ಹನು ಖಾಲ್ಸಿ ಪ್ರಸರಣ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ದೇಶದ ನಾಗರಿಕತೆಯ ಪಯಣವು ಶತಮಾನಗಳ ಸಾಂಸ್ಕೃತಿಕ ವಿನಿಮಯ ಮತ್ತು ಜ್ಞಾನ ಹಂಚಿಕೆಯಿಂದ ರೂಪುಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಜಾಗತಿಕ ಮಟ್ಟದಲ್ಲಿ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತಾದಂತಹ ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನಳಂದಾದಂತಹ ಕಲಿಕಾ ಕೇಂದ್ರಗಳು ಭಾರತ ಮತ್ತು ಏಷ್ಯಾದ ಇತರ ಭಾಗಗಳ ನಡುವಿನ ಜ್ಞಾನ ವಿನಿಮಯವನ್ನು ಬಲಪಡಿಸಿವೆ ಎಂದು ತಿಳಿಸಿದ್ದಾರೆ. ಬೌದ್ಧ ಭಿಕ್ಷುಗಳು, ವಿದ್ವಾಂಸರು, ವ್ಯಾಪಾರಿಗಳು ಮತ್ತು ಪ್ರವಾಸಿಗರು ಭೂ ಮತ್ತು ಸಮುದ್ರ ಮಾರ್ಗಗಳ ಮೂಲಕ ಭಾರತೀಯ ಆಲೋಚನೆಗಳನ್ನು ಪ್ರಪಂಚದಾದ್ಯಂತ ಕೊಂಡೊಯ್ದರು ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಾತನಾಡಿ, ನಾಗರಿಕತೆಯ ಪ್ರಭಾವವನ್ನು ಕೇವಲ ಅದರ ಭೌಗೋಳಿಕ ಗಡಿಗಳ ಮೂಲಕ ಅಳೆಯಲು ಸಾಧ್ಯವಿಲ್ಲ. ಆಲೋಚನೆ, ಜ್ಞಾನ ಮತ್ತು ಕಲೆಯ ವಿನಿಮಯ ನಾಗರಿಕತೆಗಳು ಭೌಗೋಳಿಕ ಗಡಿಗಳನ್ನು ಮೀರಿ ಬೆಳೆಯಲು ಸಹಾಯ ಮಾಡಿವೆ ಎಂದು ತಿಳಿಸಿದ್ದಾರೆ. ಈ ಸಮ್ಮೇಳನವು ಕೇವಲ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವಲ್ಲ, ಬದಲಾಗಿ ಹಿಂದಿನ ಕಾಲದ ಜ್ಞಾನವು ಭವಿಷ್ಯವನ್ನು ಹೇಗೆ ರೂಪಿಸಬಲ್ಲದು ಎಂಬುದನ್ನು ಅನ್ವೇಷಿಸುವ ಅವಕಾಶವೂ ಆಗಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ವಿದೇಶಾಂಗ ಸಚಿವರಾದಂತಹ ಡಾ ಎಸ್ ಜೈಶಂಕರ್ ಅವರು ಹಾಗೂ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ನವದೆಹಲಿಯಲ್ಲಿ ಇಂದು ವ್ಯಾಪಾರ ಮತ್ತು ಹೂಡಿಕೆ, ಶಿಕ್ಷಣ, ಇಂಧನ, ರಕ್ಷಣೆ ಮತ್ತು ಜನರಿಂದ ಜನರಿಗೆ ವಿನಿಮಯದ ಮೂಲಕ ಭಾರತ ಕೆನಡಾ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲನೆ ಮಾಡಿದರು. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್, ಅಂತಾರಾಷ್ಟೀಯ ಕ್ರಮವು ಆಳವಾದ ಬದಲಾವಣೆಗೆ ಒಳಗಾಗುತ್ತಿರುವಂತಹ ಸಮಯದಲ್ಲಿ ಕೆನಡಾ ಮತ್ತು ಭಾರತದ ನಡುವಿನ ನಿಕಟ ಸಂಬಂಧವು ಭವಿಷ್ಯದ ಸಮೃದ್ಧಿಯನ್ನು ರೂಪಿಸಲು ಮತ್ತು ಮುಕ್ತ ಹಾಗೂ ಸಮೃದ್ಧ ಇಂಡೋ ಪೆಸಿಫಿಕ್ಗೆ ಕೊಡುಗೆ ನೀಡಲು ಅವಕಾಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016ರಲ್ಲಿ ಆರಂಭವಾದಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶದಾದ್ಯಂತ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಜೊತೆಗೆ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026ರ ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಣೆ ಮಾಡಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014ರಲ್ಲಿದ್ದಂತಹ 14.51 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22ರಲ್ಲಿ ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26ರ ವೇಳೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಹೈದರಾಬಾದ್ನಲ್ಲಿ ಇಂದು ನಡೆಯುತ್ತಿರುವಂತಹ 4ನೇ T20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವಂತಹ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿಯ ಪ್ರಕಾರ 7.3 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 98 ರನ್ ಮಾಡಿ ಆಟ ಆಡುತ್ತಲಿದೆ. 5 ಪಂದ್ಯಗಳ ಸರಣಿಯಲ್ಲಿ ಭಾರತ ಪ್ರಸ್ತುತ 2-1 ಅಂತರದ ಮುನ್ನಡೆಯಲ್ಲಿದೆ. ಪರಾಗ್ವೆಯಲ್ಲಿ ನಡೆದಂತಹ ವಿಶ್ವ ಸ್ಕೇಟಿಂಗ್ ಗೇಮ್ಸ್ನ ಪುರುಷರ 1000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ ಕುಮಾರ್ ವೇಲ್ಕುಮಾರ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅವರು ಅತ್ಯಲ್ಪ ಅಂತರದಿಂದ ಚಿನ್ನದ ಪದಕವನ್ನು ಗೆಲ್ಲುವ ಅವಕಾಶವನ್ನು ಕಳೆದುಕೊಂಡು 2ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಪುರುಷರ 1000 ಮೀಟರ್ ಸ್ಪ್ರಿಂಟ್ ಸ್ಪರ್ಧೆಯಲ್ಲಿ 1:21.922 ಸೆಕೆಂಡ್ಗಳ ಸಮಯವನ್ನು ದಾಖಲಿಸುವ ಮೂಲಕ ಅವರು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. ಚಿನ್ನದ ಪದಕ ವಿಜೇತರು ಮತ್ತು ಆನಂದ್ ಕುಮಾರ್ ನಡುವಿನ ಸಮಯದ ಅಂತರ ಕೇವಲ 4 ಮಿಲಿ ಸೆಕೆಂಡ್ಗಳಷ್ಟಾಗಿತ್ತು. ಆನಂದ್ ಕುಮಾರ್ ಇಲ್ಲಿಯವರೆಗೆ 2 ಪದಕಗಳನ್ನು ಗೆದ್ದಿದ್ದು ಭಾನುವಾರ ನಡೆಯಲಿರುವಂತಹ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸುವುದರಿಂದ ಮತ್ತೊಂದು ಪದಕ ಗೆಲ್ಲುವ ಅವಕಾಶ ಹೊಂದಿದ್ದಾರೆ. ಅವರು 500 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಈಗಾಗಲೇ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಂತಹ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ಎಲೈಟ್ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ನಲ್ಲಿ 274 ಮತ್ತು 2ನೇ ಇನ್ನಿಂಗ್ಸ್ನಲ್ಲಿ 337 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ಮೊದಲ ಇನ್ನಿಂಗ್ಸ್ನಲ್ಲಿ 418 ರನ್ ಗಳಿಸಿದಂತಹ ಆಂಧ್ರಪ್ರದೇಶ ತಂಡವು 2ನೇ ಇನ್ನಿಂಗ್ಸ್ನಲ್ಲಿ 5ನೇ ದಿನದ ಅಂತ್ಯಕ್ಕೆ 4 ವಿಕೆಟ್ನಷ್ಟಕ್ಕೆ 104 ರನ್ ಗಳಿಸಿತು. ಪ್ರಥಮ ಇನ್ನಿಂಗ್ಸ್ ಮುನ್ನಡೆ ಆಧಾರದಲ್ಲಿ ಆಂಧ್ರಪ್ರದೇಶ 3 ಅಂಕ ಪಡೆದರೆ ಕರ್ನಾಟಕ 1 ಅಂಕವನ್ನು ಪಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗವಹಿಸಿದಂತಹ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸಭೆಯನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಜಪಾನ್ನ ಐಚಿ ನಗೋಯ್ದಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ 27 ಬೆಳ್ಳಿ ಮತ್ತು 37 ಕಂಚಿನ ಪದಕದೊಂದಿಗೆ ಒಟ್ಟು 85 ಪದಕಗಳನ್ನು ಗೆದ್ದಿದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಲಡಾಖ್ನಲ್ಲಿ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಿಶ್ವ ಸ್ಕೇಟಿಂಗ್ ಗೇಮ್ಸ್ ಪುರುಷರ 1000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ್ ಕುಮಾರ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 7:40:30. ಈಗ ಕೇಳಿ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ H2O ಚಿತ್ರದಿಂದ. ಗೀತೆಗೆ ಧ್ವನಿಯಾಗಿದ್ದಾರೆ ಕವಿತಾ ಸುಬ್ರಹ್ಮಣ್ಯ.

ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಹಿಮಪಾತ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರು.

ಸ್ನೇಹಿತರೆ, ನೀವು ಕೇಳಿದರೆ ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ ಸ್ಟುಡಿಯೋ ಸಮಯ 8:50. ಈಗ

ನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರತೈತಿ. ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರತೈತಿ. ಹಾಲು ಜೇನು ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರು. ಈಗ ಸವಿ ನೆನಪು ಹಳೆ ಕನ್ನಡ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಕ್ಕಂಥ ಎಲ್ಲ ಗೀತೆಗಳು ದಸರಾ ಹಬ್ಬದ ವರ್ಣನೆ ಮತ್ತು ದಸರಾ ಹಬ್ಬದ ವಿಶೇಷ ಏನು ಚಿತ್ರವನ್ನು ಹೊಂದಿದ್ದಾವೆ. ಬನ್ನಿ ಮೊದಲ ಗೀತೆ ಮೂಡಿ ಬರತೈತಿ ಹಾಲು ಜೇನು ಚಿತ್ರದಿಂದ.

0: ಸವಿನೆನಪು ಹಳೆ ಕನ್ನಡ ಚಿತ್ರರಂಗ ಕಾರ್ಯಕ್ರಮದಲ್ಲಿ ಮೈಸೂರು ದಸರಾ ವಿಶೇಷ ಇರತಕ್ಕಂಥ ಹಾಡನ್ನ ಕೇಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಕರುಳಿನ ಕರೆ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿಬಿ ಶ್ರೀನಿವಾಸ್ ಅವರು.
1: ಮೈಸೂರು ದಸರಾ.

ದಸರಾ ವಿಶೇಷ ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ವಿಜಯದಶಮಿ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸ್ವರ್ಣಲತಾ ಅವರು.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.
2: ದಸರಾ ವಿಶೇಷ ಚಿತ್ರಗೀತೆಗಳನ್ನ ಕೇಳ್ತಾರೆ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಶಾಂತಿ ಕ್ರಾಂತಿ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು.

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಸವಿನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಪುಟ್ನಂಚ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಮನು ಅವರು.

ಇದುವರೆಗೆ ಸವಿನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದರೆ ಕಾರ್ಯಕ್ರಮದಲ್ಲಿ ದಸರಾ ವಿಶೇಷ ಗೀತೆಗಳು ಮೂಡಿಬಂದವು. ನೀವು ಕೇಳ್ತಿದ್ದೀರ ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 MHz.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ಜೊತೆಗೆ 101.8 MHz ನೀವು ಕೇಳ್ತಿದ್ದೀರಾ ಆಕಾಶವಾಣಿ ವಿಜಯಪುರ ಕೇಂದ್ರ. ಸ್ಟುಡಿಯೋ ಸಮಯ 8:30:50. ಈ ವೇಳೆಯ ಕಾರ್ಯಕ್ರಮ ಪುಷ್ಪಹಾರ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಆಶಿಕಿ ಚಿತ್ರದಿಂದ. ಗೀತೆಗೆ ಧ್ವನಿಯಾಗಿದ್ದಾರೆ ಅನುರಾಧ ಪೌಡ್ವಾಲ್ ಹಾಗೂ ಕುಮಾರ್ ಸಾನು ಅವರು. ನದೀಮ್ ಸರವಣ್ ಅವರ ಸಂಗೀತ, ರಾಣಿ ಮಲ್ಲಿಕ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಬೆವಾಚಿ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಲತಾ ಮಂಗೇಶ್ಕರ್ ಅವರು. ಕೈಫಿ ಅಜ್ಮಿ ಅವರ ಸಾಹಿತ್ಯಕ್ಕ ಮದನ್ ಮೋಹನ್ ಅವರ ಸಂಗೀತ ಐತಿ.

0: ಆಕಾಶವಾಣಿ
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಓದುತ್ತಿರುವವರು ಬಿಎ ಅಜರುದ್ದೀನ್. ವಿಷಯ 57ನೇ ಜಿಎಸ್ಟಿ ಮಂಡಳಿ ಸಭೆಯ ಶಿಫಾರಸುಗಳು. ನವದೆಹಲಿಯಲ್ಲಿ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ 57ನೇ ಜಿಎಸ್ಟಿ ಮಂಡಳಿ ಸಭೆ ನಡೆಯಿತು. ದೆಹಲಿ, ಗೋವಾ, ಹರಿಯಾಣ, ಜಮ್ಮು ಮತ್ತು ಕಾಶ್ಮೀರ, ಕರ್ನಾಟಕ, ಕೇರಳ, ಮಹಾರಾಷ್ಟ ಮತ್ತು ಮೇಘಾಲಯದ ಮುಖ್ಯಮಂತ್ರಿಗಳು, ಮಣಿಪುರ ಮತ್ತು ತೆಲಂಗಾಣದ ಉಪಮುಖ್ಯಮಂತ್ರಿಗಳು, ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಮತ್ತು ಹಿರಿಯ ಸದಸ್ಯರು, ಕಂದಾಯ ಇಲಾಖೆಯ ಕಾರ್ಯದರ್ಶಿ, ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಹಣಕಾಸು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಕಳೆದ ವರ್ಷ ನಡೆದ ಜಿಎಸ್ಟಿ ಮಂಡಳಿಯ 56ನೇ ಸಭೆಯ ಶಿಫಾರಸುಗಳಂತೆ ಕೈಗೊಳ್ಳಲಾದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಮುಖ್ಯವಾಗಿ ತೆರಿಗೆ ದರಗಳನ್ನು ತರ್ಕಬದ್ಧಗೊಳಿಸುವುದು ಮತ್ತು ದರಗಳ ಇಳಿಕೆಯ ಬಗ್ಗೆ ಗಮನಹರಿಸಿದ್ದವು. 57ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿಯು ಮುಖ್ಯವಾಗಿ ನೋಂದಣಿ, ರಿಟರ್ನ್ಗಳು, ಮರುಪಾವತಿ ಮತ್ತು ನಿರ್ಣಯ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಪ್ರಕ್ರಿಯಾ ಸುಧಾರಣೆಗಳು, ಕೆಲವು ಸರಕುಗಳು ಮತ್ತು ಸೇವೆಗಳ ಪೂರೈಕೆಗೆ ಜಿಎಸ್ಟಿ ಅನ್ವಯಿಸುವಿಕೆಯ ಕುರಿತು ಸ್ಪಷ್ಟೀಕರಣಗಳು ಹಾಗೂ ವ್ಯಾಪಾರ ಸುಗಮಗೊಳಿಸುವಿಕೆ ಮತ್ತು ಜಿಎಸ್ಟಿ ಅನುಸರಣೆ ಪ್ರಕ್ರಿಯೆಗಳನ್ನು ಸರಳಗೊಳಿಸುವ ಇತರ ಕ್ರಮಗಳಿಗೆ ಸಂಬಂಧಿಸಿದ ಶಿಫಾರಸುಗಳನ್ನು ಮಾಡಿದೆ. 56ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿ ಮಾಡಿದ ಶಿಫಾರಸುಗಳಂತೆ ತಿಂಗಳಿಗೆ 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸುವ ಉದ್ದೇಶವಿಲ್ಲದ ಅರ್ಜಿದಾರರ ಪ್ರಕರಣಗಳಲ್ಲಿ ಸಿಜಿಎಸ್ಟಿ ನಿಯಮಗಳು 2017ರ ನಿಯಮ 14A ಅಡಿಯಲ್ಲಿ ಅಧಿಕಾರಿಯ ಮಧ್ಯಪ್ರವೇಶವಿಲ್ಲದೆ ಪೋರ್ಟಲ್ ಮೂಲಕ ಸ್ವಯಂಚಾಲಿತ ನೋಂದಣಿಗಳನ್ನು ನೀಡಲಾಗುತ್ತಿದೆ. 57ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿಯು ಜಿಎಸ್ಟಿ ನೋಂದಣಿಗೆ ಅಗತ್ಯವಿರುವ ದಾಖಲೆಗಳು ಮತ್ತು ಮಾಹಿತಿಯನ್ನು ನಿರ್ದಿಷ್ಟಪಡಿಸುವ ಸಮಗ್ರ ಸುತ್ತೋಲೆ ಹೊರಡಿಸುವುದು ಹಾಗೂ ನೋಂದಣಿ ಅರ್ಜಿಗಳ ಸಲ್ಲಿಕೆ ಮತ್ತು ಪ್ರಕ್ರಿಯೆಯನ್ನು ಸರಳಗೊಳಿಸಲು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವುದು, ನಿಗದಿತ ಮಾಹಿತಿಯ ಆಯ್ಕೆಗಾಗಿ ಡ್ರಾಪ್ ಡೌನ್ ಆಯ್ಕೆಗಳನ್ನು ಒದಗಿಸುವಂತೆ ಫಾರ್ಮ್ ಜಿಎಸ್ಟಿ ರಿಜಿಸ್ಟರ್ಡ್ 1ರಲ್ಲಿ ನೋಂದಣಿ ಅರ್ಜಿಯನ್ನು ತಿದ್ದುಪಡಿ ಮಾಡುವುದು. ಇದರಿಂದ ತೆರಿಗೆದಾರರು ಹಾಗೂ ತೆರಿಗೆ ಅಧಿಕಾರಿಗಳು ಸಲ್ಲಿಸಬೇಕು

ದಾಖಲೆಗಳು ಮಾಹಿತಿಯ ಕುರಿತು ಸ್ಪಷ್ಟತೆ ಹೊಂದಿರಲಿದೆ. ನೋಂದಣಿ ಅರ್ಜಿಯನ್ನು ಸಲ್ಲಿಸಲು ಜಿಎಸ್ಟಿ ಪೋರ್ಟಲ್ನಲ್ಲಿ ಬಳಕೆದಾರ ಸ್ನೇಹಿ ಇಂಟರ್ಫೇಸ್ ಒದಗಿಸುವುದು, ಸರಿಯಾದ ರೀತಿಯಲ್ಲಿ ಅರ್ಜಿ ಸಲ್ಲಿಸಲು ಸ್ಪಷ್ಟ ನ್ಯಾವಿಗೇಷನ್ ಮಾರ್ಗಗಳು, ಡ್ರಾಪ್ಡೌನ್ ಪಟ್ಟಿಗಳು, ಟೂಲ್ ಟಿಪ್ಗಳು ಮತ್ತು ಸಂದರ್ಭಾನುಸಾರ ಮಾರ್ಗದರ್ಶನವನ್ನು ಒದಗಿಸುವುದು. ಇದರಿಂದ ಸರಿಯಾದ ಮಾಹಿತಿ ವಿವರಗಳ ಕೊರತೆಯಿಂದಾಗಿ ನೋಂದಣಿ ಅರ್ಜಿಗಳನ್ನು ತಿರಸ್ಕರಿಸುವುದು ಮತ್ತು ಪ್ರಶ್ನೆಗಳನ್ನು ಎತ್ತುವುದು ಕಡಿಮೆಯಾಗಲಿದೆ ಹಾಗೂ ತೆರಿಗೆ ಅಧಿಕಾರಿಗಳಿಂದ ನೋಂದಣಿ ಅರ್ಜಿಗಳ ಪ್ರಕ್ರಿಯೆ ತ್ವರಿತಗೊಳ್ಳಲಿದೆ. ಮುಖ್ಯ ವ್ಯವಹಾರ ಸ್ಥಳಕ್ಕೆ ಸಂಬಂಧಿಸಿದ ವಿವರಗಳನ್ನು ಹೊರತುಪಡಿಸಿ ಇತರ ಎಲ್ಲ ನೋಂದಣಿ ವಿವರಗಳ ತಿದ್ದುಪಡಿಗಳನ್ನು ಪೋರ್ಟಲ್ನಲ್ಲಿ ಸ್ವಯಂಚಾಲಿತವಾಗಿ ಅಂಗೀಕರಿಸುವಂತೆ ಸಿಜಿಎಸ್ಟಿ ನಿಯಮಗಳು 2017 ನಿಯಮ 19 ತಿದ್ದುಪಡಿ ಮಾಡಲು ಜಿಎಸ್ಟಿ ಮಂಡಳಿಯು ಶಿಫಾರಸು ಮಾಡಿದೆ. ಇದಲ್ಲದೆ ಸಿಜಿಎಸ್ಟಿ ನಿಯಮಗಳು 2017 ನಿಯಮ 14A ಅಡಿಯಲ್ಲಿ ನೋಂದಾಯಿಸಲಾದ ತೆರಿಗೆದಾರರ ಎಲ್ಲ ನೋಂದಣಿ ವಿವರಗಳ ತಿದ್ದುಪಡಿಗಳು ಮುಖ್ಯ ವ್ಯವಹಾರ ಸ್ಥಳಕ್ಕೆ ಸಂಬಂಧಿಸಿದ ವಿವರಗಳನ್ನು ಒಳಗೊಂಡಂತೆ ಪೋರ್ಟಲ್ನಲ್ಲಿ ಸ್ವಯಂಚಾಲಿತವಾಗಿ ಸ್ವೀಕರಿಸಲಾಗುತ್ತದೆ. ಇಂತಹ ಪ್ರಕರಣಗಳಲ್ಲಿ ತೆರಿಗೆ ಅಧಿಕಾರಿಗಳೊಂದಿಗೆ ನೇರ ಸಂಪರ್ಕವಿಲ್ಲದೆ ಪೋರ್ಟಲ್ನಲ್ಲಿ ನೋಂದಣಿ ವಿವರಗಳನ್ನು ಸುಲಭವಾಗಿ ಮತ್ತು ಬಹುತೇಕ ತಕ್ಷಣವೇ ನವೀಕರಿಸಲು ಇದು ಅನುಕೂಲವಾಗಲಿದೆ. ನೋಂದಣಿ ರದ್ದತಿ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಸಿಜಿಎಸ್ಟಿ ಕಾಯ್ದೆ 2017 ಮತ್ತು ಸಿಜಿಎಸ್ಟಿ ನಿಯಮಗಳು 2017 ತಿದ್ದುಪಡಿ ಮಾಡಲು ಜಿಎಸ್ಟಿ ಮಂಡಳಿಯು ಶಿಫಾರಸು ಮಾಡಿದೆ. ಬಾಕಿ ಇರುವ ಎಲ್ಲಾ ರಿಟರ್ನ್ಗಳನ್ನು ಸಲ್ಲಿಸಿ ಬಾಕಿ ಇರುವ ಎಲ್ಲಾ ಮೊತ್ತಗಳನ್ನು ಪಾವತಿಸಿದ ಬಳಿಕ ಫಾರ್ಮ್ ಜಿಎಸ್ಟಿ ರಿಜಿಸ್ಟರ್ಡ್ 16 ನೋಂದಣಿ ರದ್ದತಿಗಾಗಿ ಸಲ್ಲಿಸಲಾದ ಅರ್ಜಿಗಳನ್ನು ನೋಂದಣಿ ಪಡೆದ ನಂತರದ ಯಾವುದೇ ತಿಂಗಳಲ್ಲಿ ತೆರಿಗೆದಾರರು 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸದಿದ್ದರೆ ಅಥವಾ ಒಂದು ತಿಂಗಳಲ್ಲಿ ತೆರಿಗೆದಾರರು 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸಿದ್ದರೂ ನಿಗದಿತ ಅವಧಿಯೊಳಗೆ ಫಾರ್ಮ್ ಜಿಎಸ್ಟಿ R 10 ಅಂತಿಮ ರಿಟರ್ನ್ ಸಲ್ಲಿಸಿದ್ದರೆ ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಅಂಗೀಕರಿಸುತ್ತದೆ. ಬಾಕಿ ಇರುವ ಎಲ್ಲ ರಿಟರ್ನ್ಗಳನ್ನು ಸಲ್ಲಿಸಿ ಬಾಕಿ ಇರುವ ಎಲ್ಲ ಮೊತ್ತಗಳನ್ನು ಪಾವತಿಸಿದ ಬಳಿಕ ನೋಂದಣಿ ರದ್ದತಿಗಾಗಿ ಸಲ್ಲಿಸಲಾದ ಎಲ್ಲ ಅರ್ಜಿಗಳನ್ನು ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಅಂಗೀಕರಿಸುತ್ತದೆ. ಫಾರ್ಮ್ ಜಿಎಸ್ಟಿ R 10 ವಿವರಗಳನ್ನು ಅದೇ ಅರ್ಜಿಯಲ್ಲಿ ಸಲ್ಲಿಸಲು ಸಾಧ್ಯವಾಗುವಂತೆ ಫಾರ್ಮ್ ಜಿಎಸ್ಟಿ ರಿಜಿಸ್ಟರ್ಡ್ 16 ತಿದ್ದುಪಡಿ ಮಾಡಲಾಗುತ್ತದೆ. ತೆರಿಗೆ ಅಧಿಕಾರಿಗಳು ನೋಂದಣಿಯನ್ನು ರದ್ದುಪಡಿಸಲು ಅನ್ವಯಿಸುವ ಕೆಲವು ಆಧಾರಗಳನ್ನು ಕೈಬಿಡುವಂತೆ ಸಿಜಿಎಸ್ಟಿ ನಿಯಮಗಳು 2017 ನಿಯಮ 21 ತಿದ್ದುಪಡಿ ಮಾಡಲಾಗುವುದು. ನಿಗದಿತ ಅವಧಿಯೊಳಗೆ ರಿಟರ್ನ್ ಸಲ್ಲಿಸದಿರುವುದು ಅಥವಾ ಬ್ಯಾಂಕ್ ಖಾತೆಯ ವಿವರಗಳನ್ನು ಒದಗಿಸದಿರುವುದರಿಂದ ಉಂಟಾದ ಲೋಪಗಳು ಮತ್ತು ನಂತರದ ಅನುಸರಣೆಗಳ ಆಧಾರದ ಮೇಲೆ ನೋಂದಣಿಯನ್ನು ವ್ಯವಸ್ಥೆ ಆಧಾರಿತವಾಗಿ ರದ್ದುಪಡಿಸುವ ಮತ್ತು ಪುನಃಸ್ಥಾಪಿಸುವ ವ್ಯವಸ್ಥೆಯನ್ನು ಕಲ್ಪಿಸಲು ಸಿಜಿಎಸ್ಟಿ ನಿಯಮಗಳು 2017 ನಿಯಮ 21A ಮತ್ತು ನಿಯಮ 22 ತಿದ್ದುಪಡಿ ಮಾಡುವುದು ಹಾಗೂ ನಿಯಮ 23A ಅನ್ನು ಸೇರಿಸಲಾಗುವುದು. ಈ ಕ್ರಮಗಳು ನೋಂದಣಿ ರದ್ದತಿ ಪ್ರಕ್ರಿಯೆಯನ್ನು ಸರಳಗೊಳಿಸಿ ತ್ವರಿತಗೊಳಿಸಲಿದ್ದು ಅಧಿಕಾರಿಗಳೊಂದಿಗಿನ ನೇರ ಸಂಪರ್ಕವನ್ನು ಕಡಿಮೆ ಮಾಡುವುದರ ಜೊತೆಗೆ ನೋಂದಣಿ ರದ್ದತಿ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾರದರ್ಶಕತೆಯನ್ನು ತರಲಿವೆ. 56 ಸಭೆಯಲ್ಲಿ ಜಿಎಸ್ಟಿ ಮಂಡಳಿಯು ಇ ಕಾಮರ್ಸ್ ಆಪರೇಟರ್ಗಳ ಪ್ಲಾಟ್ಫಾರ್ಮ್ನಲ್ಲಿ ಸಣ್ಣ ಮಾರಾಟಗಾರರಿಗೆ ಸರಳೀಕೃತ ಜಿಎಸ್ಟಿ ನೋಂದಣಿ ವ್ಯವಸ್ಥೆಯನ್ನು ಒದಗಿಸುವುದಕ್ಕೆ ತಾತ್ವಿಕ ಅನುಮೋದನೆ ನೀಡಿತ್ತು. ಇದರ ಮುಂದುವರಿಕೆಯಾಗಿ ಸಿಜಿಎಸ್ಟಿ ನಿಯಮಗಳು 2017 ನಿಯಮ 14B ಸೇರಿಸಲು 57 ಸಭೆಯಲ್ಲಿ ಮಂಡಳಿಯು ಶಿಫಾರಸು ಮಾಡಿದೆ. ಇದರ ಮೂಲಕ ಭೌತಿಕ ಉಪಸ್ಥಿತಿ ಇಲ್ಲದ ಮತ್ತು ತಿಂಗಳಿಗೆ 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸುವ ಉದ್ದೇಶವಿಲ್ಲದ ಇ ಕಾಮರ್ಸ್ ಆಪರೇಟರ್ಗಳ ಮೂಲಕ ಸರಕುಗಳ ಪೂರೈಕೆ ಮಾಡುವ ಸಣ್ಣ ಪೂರೈಕೆದಾರರಿಗೆ ಸರಳ ನೋಂದಣಿ ವ್ಯವಸ್ಥೆಯನ್ನು ಒದಗಿಸಲಾಗುತ್ತದೆ. ಇದಕ್ಕಾಗಿ ಆ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಇ ಕಾಮರ್ಸ್ ಆಪರೇಟರ್ಗಳ ಗೋದಾಮನ್ನು ತಮ್ಮ ಮುಖ್ಯ ವ್ಯವಹಾರ ಸ್ಥಳ ಎಂದು ಘೋಷಿಸಬಹುದು. ನಿಗದಿತ ಕೆಲವು ಷರತ್ತುಗಳಿಗೆ ಒಳಪಟ್ಟು ಇಂತಹ ಪ್ರಕರಣಗಳಲ್ಲಿ ಸ್ವಯಂಚಾಲಿತವಾಗಿ ನೋಂದಣಿ ನೀಡಲಾಗುತ್ತದೆ. ಇದರಿಂದ ಸಣ್ಣ ಮಾರಾಟಗಾರರು ಪ್ರತಿಯೊಂದು ರಾಜ್ಯದಲ್ಲೂ ಪ್ರತ್ಯೇಕ ವ್ಯವಹಾರ ಸ್ಥಳ ಸ್ಥಾಪಿಸುವ ಅಗತ್ಯವಿಲ್ಲದೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಇತರ ರಾಜ್ಯಗಳಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಸಾಧ್ಯವಾಗಲಿದೆ. ಇದರಿಂದ ಸುಲಭವಾಗಿ ವ್ಯವಹಾರ ನಡೆಸಲು ಗಮನಾರ್ಹ ಉತ್ತೇಜನ ದೊರೆಯಲಿದೆ. ಜಿಎಸ್ಟಿ ರಿಟರ್ನ್ನಲ್ಲಿ ತೆರಿಗೆ ಬಾಧ್ಯತೆ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ತಿದ್ದುಪಡಿ ಮಾಡಲು ಪ್ರಸ್ತಾಪಿಸಲಾದ ಪರ್ಯಾಯ ವ್ಯವಸ್ಥೆಯನ್ನು ಏಪ್ರಿಲ್ 2027 ರಿಟರ್ನ್ನಿಂದ ಜಾರಿಗೆ ತರಬಹುದೆಂದು ಮಂಡಳಿ ಶಿಫಾರಸು ಮಾಡಿದೆ. ಈ ಕ್ರಮಗಳು ರಿಟರ್ನ್ಗಳಲ್ಲಿ ತೆರಿಗೆ ಬಾಧ್ಯತೆ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ಸಂಬಂಧಿಸಿದ ವ್ಯತ್ಯಾಸಗಳನ್ನು ಗಣನೀಯವಾಗಿ ಕಡಿಮೆ ಮಾಡಲಿವೆ. ಇದರಿಂದ ಇಂತಹ ವ್ಯತ್ಯಾಸಗಳಿಗೆ ಸಂಬಂಧಿಸಿದ ಬೇಡಿಕೆ ನೋಟಿಸ್ಗಳು ಮತ್ತು ಸಿಸ್ಟಮ್ ಜನರೇಟೆಡ್ ಮಾಹಿತಿಗಳು ಕಡಿಮೆಯಾಗುವುದರ ಜೊತೆಗೆ ಸಂಪೂರ್ಣ ಪೂರೈಕೆ ಸರಪಳಿಯಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಸಮಗ್ರತೆಯನ್ನು ಸುಧಾರಿಸಿ ತೆರಿಗೆದಾರರಿಗೆ ಅನುಕೂಲವಾಗಲಿದೆ. ಇದಲ್ಲದೆ ಪ್ರಸ್ತಾವಿತ ಪರಿಷ್ಕೃತ ವ್ಯವಸ್ಥೆಯನ್ನು ಸಮಯೋಚಿತ ಸಮಾಲೋಚನೆಗಾಗಿ ಸಾರ್ವಜನಿಕ ಡೊಮೇನ್ನಲ್ಲಿ ಇರಿಸಲು ಮಂಡಳಿಯು ಶಿಫಾರಸು ಮಾಡಿದೆ. ಪಾಲುದಾರರಿಂದ ಸ್ವೀಕರಿಸಿದ ಪ್ರತಿಕ್ರಿಯೆಯ ಆಧಾರದ ಮೇಲೆ ಅಗತ್ಯವಿರುವ ಬದಲಾವಣೆಗಳು, ತಿದ್ದುಪಡಿಗಳನ್ನು ಅನುಮೋದಿಸಲು ಕೇಂದ್ರ ಹಣಕಾಸು ಸಚಿವರಿಗೆ ಅಧಿಕಾರ ನೀಡಲಾಯಿತು. ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ನಲ್ಲಿನ ಹೆಚ್ಚುವರಿ ಬಾಕಿ, ಶೂನ್ಯ ದರದ ಪೂರೈಕೆಗಳು ಮತ್ತು ಸರಕು ತಯಾರಿಸಲು ಬಳಸುವ

ಒಳಹರಿವುಗಳ ಮೇಲಿನ ತೆರಿಗೆ ದರವು ತಯಾರಾದ ಅಂತಿಮ ಸರಕಿನ ಮೇಲಿನ ತೆರಿಗೆ ದರಕ್ಕಿಂತ ಹೆಚ್ಚಿರುವ ತೆರಿಗೆ ರಚನೆಗೆ ಸಂಬಂಧಿಸಿದ ಮರುಪಾವತಿ ಕ್ಲೈಮ್ಗಳ ಸಿಸ್ಟಮ್ ಆಧಾರಿತ ಸಂಸ್ಕರಣೆ ಮತ್ತು ಮಂಜೂರಾತಿಯನ್ನು ಎರಡು ಹಂತಗಳಲ್ಲಿ ಒದಗಿಸಲು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 54 ಮತ್ತು ಸಂಬಂಧಿತ ಸಿಜಿಎಸ್ಟಿ ನಿಯಮಗಳು 2017 ತಿದ್ದುಪಡಿ ಮಾಡಲು ಜಿಎಸ್ಟಿ ಮಂಡಳಿಯು ಶಿಫಾರಸು ಮಾಡಿದೆ. ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ನಲ್ಲಿರುವ ಹೆಚ್ಚುವರಿ ಬಾಕಿಯ ಸಂಪೂರ್ಣ ಮರುಪಾವತಿ ಕ್ಲೈಮ್ ಅನ್ನು ಅಧಿಕಾರಿ ಹಸ್ತಕ್ಷೇಪವಿಲ್ಲದೆ ಸಿಸ್ಟಮ್ ಸ್ವಯಂಚಾಲಿತವಾಗಿ ಮಂಜೂರು ಮಾಡುತ್ತದೆ. ಸ್ವೀಕೃತಿ ಅಥವಾ ಕೊರತೆ ಮೆಮೋ ಹೊರಡಿಸಲು ಇರುವ ಕಾಲಮಿತಿಯನ್ನು 15 ದಿನಗಳಿಂದ 10 ದಿನಗಳಿಗೆ ಇಳಿಸಲಾಗುತ್ತದೆ. ಅರ್ಜಿ ಸಲ್ಲಿಸಿದ 10 ದಿನಗಳೊಳಗೆ ಸಂಬಂಧಿಸಿದ ಅಧಿಕಾರಿ ಸ್ವೀಕೃತಿ ಅಥವಾ ಕೊರತೆ ಮೆಮೋ ಹೊರಡಿಸದಿದ್ದಲ್ಲಿ ಸಿಸ್ಟಮ್ ಮೂಲಕ ಸ್ವೀಕೃತಿ ನೀಡಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಶೂನ್ಯ ದರದ ಪೂರೈಕೆಗಳು ಮತ್ತು ತಲೆ ಕೆಳಗಿನ ತೆರಿಗೆ ರಚನೆಗೆ ಸಂಬಂಧಿಸಿದ ಮರುಪಾವತಿ ಅರ್ಜಿಗಳಲ್ಲಿ ವ್ಯವಸ್ಥೆಯು ಅಪಾಯವನ್ನು ಗುರುತಿಸಿ ಮೌಲ್ಯಮಾಪನ ಮಾಡುವ ಆಧಾರದ ಮೇಲೆ ಅಧಿಕಾರಿಯ ಮಧ್ಯಪ್ರವೇಶವಿಲ್ಲದೆ ಕ್ಲೈಮ್ ಮಾಡಲಾದ ಮೊತ್ತದ 90% ವ್ಯವಸ್ಥೆಯ ಮೂಲಕ ಸ್ವಯಂಚಾಲಿತವಾಗಿ ತಾತ್ಕಾಲಿಕವಾಗಿ ಮಂಜೂರು ಮಾಡಲಾಗುತ್ತದೆ. ವ್ಯವಸ್ಥೆಯ ಮೂಲಕ ಮರುಪಾವತಿ ಅರ್ಜಿಯನ್ನು ಸೂಕ್ತ ರೀತಿಯಲ್ಲಿ ಪರಿಶೀಲಿಸಿದ ಬಳಿಕ ಅಧಿಕಾರಿಯ ಮಧ್ಯಪ್ರವೇಶವಿಲ್ಲದೆ ವ್ಯವಸ್ಥೆ ಆಧಾರಿತ ಸ್ವಯಂಚಾಲಿತ ಸ್ವೀಕೃತಿ ನೀಡಲಾಗುತ್ತದೆ. ಈ ರೀತಿಯಾಗಿ ಸ್ವೀಕರಿಸಲಾದ ಪ್ರಕರಣಗಳಲ್ಲಿ ಬಾಕಿ ಇರುವ ಮೊತ್ತಗಳನ್ನು ಯಾವುದಾದರೂ ಇದ್ದರೆ ಸರಿಹೊಂದಿಸಿದ ನಂತರ ಶೂನ್ಯ ದರದ ಪೂರೈಕೆಗಳಿಗೆ ಸಂಬಂಧಿಸಿದ ಸಂಪೂರ್ಣ ಮರುಪಾವತಿ ಕ್ಲೇಮ್ ಅನ್ನು ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಮಂಜೂರು ಮಾಡುತ್ತದೆ. ಮರುಪಾವತಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿ ಸರಳಗೊಳಿಸಲು ಮಂಡಳಿಯು ಸಿಜಿಎಸ್ಟಿ ಕಾಯ್ದೆ 2017 ಮತ್ತು ಸಿಜಿಎಸ್ಟಿ ನಿಯಮಗಳು 2017 ತಿದ್ದುಪಡಿಗಳನ್ನು ಮಾಡಿ ಮೇಲ್ಮನವಿ ಸಲ್ಲಿಸಲು ಹಾಗೂ ಪಾವತಿಸಿದ ಪೂರ್ವ ಠೇವಣಿಯ ಮರುಪಾವತಿಗೆ ಪಾವತಿಸಬೇಕಾದ ಬಡ್ಡಿಯ ಕುರಿತು ಹೆಚ್ಚಿನ ಸ್ಪಷ್ಟತೆ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಮಂಡಳಿಯು ಶಿಫಾರಸುಗಳನ್ನು ಮಾಡಿದೆ. ಅಂತಹ ಪೂರ್ವ ಠೇವಣಿ ಮೊತ್ತದ ಮರುಪಾವತಿಗೆ ಅನ್ವಯಿಸುವ ಬಡ್ಡಿ ದರಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ನಿಬಂಧನೆಯನ್ನಾಗಿ ಮಾಡಲು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 115 ತಿದ್ದುಪಡಿ ಮಾಡುವುದು ಮತ್ತು ಪೂರ್ವ ಠೇವಣಿ ಮರುಪಾವತಿಯ ಮೇಲಿನ ಬಡ್ಡಿ ದರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸ್ಪಷ್ಟಪಡಿಸಲು ಸುತ್ತೋಲೆ ಹೊರಡಿಸುವುದು, ಈ ಕ್ರಮಗಳು ಹೆಚ್ಚಿನ ಸ್ವಯಂಚಾಲಿತ ವ್ಯವಸ್ಥೆ ಮತ್ತು ಕಡಿಮೆ ಮಾನವ ಹಸ್ತಕ್ಷೇಪದ ಮೂಲಕ ಮರುಪಾವತಿ ಪ್ರಕ್ರಿಯೆಯನ್ನು ಸರಳಗೊಳಿಸಿ ತ್ವರಿತಗೊಳಿಸಲಿವೆ. ಇದರಿಂದ ಅರ್ಹ ಮರುಪಾವತಿಗಳನ್ನು ಸಮಯೋಚಿತವಾಗಿ ಮಂಜೂರು ಮಾಡಲು ಅನುಕೂಲವಾಗುವುದರ ಜೊತೆಗೆ ತೆರಿಗೆದಾರರ ಅನುಸರಣೆ ಹೊರೆ ಮತ್ತು ಇಲಾಖೆಯೊಂದಿಗಿನ ನೇರ ಸಂಪರ್ಕವೂ ಕಡಿಮೆಯಾಗಲಿದೆ. ಸ್ವಯಂಚಾಲಿತ ವ್ಯವಸ್ಥೆಯ ಪರಿಚಯವು ಪಾರದರ್ಶಕತೆ, ಖಚಿತತೆ ಮತ್ತು ಏಕರೂಪತೆಯನ್ನು ಖಚಿತಪಡಿಸುವುದರ ಜೊತೆಗೆ ತೆರಿಗೆದಾರರ ನಗದು ಹರಿವನ್ನು ಸುಧಾರಿಸಲಿದೆ. ಬೇಡಿಕೆ ನೋಟಿಸ್ಗಳು, ನಿರ್ಣಯ ಆದೇಶಗಳು ಮತ್ತು ಮೇಲ್ಮನವಿ ಆದೇಶಗಳನ್ನು ಹೊರಡಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸಲು ತೆರಿಗೆ ಅಧಿಕಾರಿಗಳಿಗೆ ಸಮಗ್ರ ಮಾರ್ಗಸೂಚಿಗಳನ್ನು ಒದಗಿಸುವ ಸುತ್ತೋಲೆ ಹೊರಡಿಸಲು ಜಿಎಸ್ಟಿ ಮಂಡಳಿ ಶಿಫಾರಸು ಮಾಡಿದೆ. ಇದಲ್ಲದೆ ಅನುಸರಣೆ ಹೊರೆ ಮತ್ತು ವ್ಯಾಜ್ಯಗಳನ್ನು ಕಡಿಮೆ ಮಾಡಲು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 73, 74 ಮತ್ತು ಸೆಕ್ಷನ್ 74A ತಿದ್ದುಪಡಿಗಳನ್ನು ಮಾಡಲು ಮಂಡಳಿ ಶಿಫಾರಸು ಮಾಡಿದೆ. ಬಂಧನ ಮತ್ತು ಕಾನೂನು ಕ್ರಮಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ತರ್ಕಬದ್ಧಗೊಳಿಸುವುದು, ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 69 ಕೈಬಿಡುವ ಮೂಲಕ ಜಿಎಸ್ಟಿ ಅಡಿಯಲ್ಲಿ ಬಂಧನಕ್ಕೆ ಇರುವ ಅಧಿಕಾರವನ್ನು ಸಂಪೂರ್ಣವಾಗಿ ಹಿಂಪಡೆಯಲು ಮಂಡಳಿ ಶಿಫಾರಸು ಮಾಡಿದೆ. ಪ್ರಗತಿಪರ ಮತ್ತು ವಿಶ್ವಾಸ ಆಧಾರಿತ ತೆರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ವಂಚನೆ ಮತ್ತು ತೆರಿಗೆ ವಂಚನೆ ವಿರುದ್ಧ ಪರಿಣಾಮಕಾರಿ ತಡೆ ಮುಂದುವರಿಸಿಕೊಂಡು ಮಂಡಳಿಯು ಕೆಳಗಿನ ಕ್ರಮಗಳನ್ನು ಶಿಫಾರಸು ಮಾಡಿದೆ. ಕಾನೂನು ಕ್ರಮ ಜರುಗಿಸಲು ಇರುವ ಹಣಕಾಸಿನ ಮಿತಿಯನ್ನು 1 ಕೋಟಿ ರೂಪಾಯಿನಿಂದ 5 ಕೋಟಿ ರೂಪಾಯಿಗೆ ಹೆಚ್ಚಿಸುವುದು, ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 132(1) ಕ್ಲಾಸ್ ಸಿಗೆ ತಿದ್ದುಪಡಿ ಮಾಡಿ ಸರಕುಗಳು ಅಥವಾ ಸೇವೆಗಳ ಸ್ವೀಕೃತಿ ಇಲ್ಲದೆ ಅಥವಾ ಇನ್ವಾಯ್ಸ್ ಅಥವಾ ಬಿಲ್ ಇಲ್ಲದೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವಂಚನೆಯಿಂದ ಪಡೆಯುವ ಅಪರಾಧವನ್ನು ಮಾತ್ರ ಒಳಗೊಳ್ಳುವಂತೆ ಮಾಡುವುದು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 132(2) ಅಡಿಯಲ್ಲಿ ವಿವಿಧ ಅಪರಾಧಗಳಿಗೆ ವಿಧಿಸುವ ಶಿಕ್ಷೆಯ ಪ್ರಮಾಣವನ್ನು ತರ್ಕಬದ್ಧಗೊಳಿಸುವುದು, ಇವೇ ಬಿಲ್ಗೆ ಸಂಬಂಧಿಸಿದ ನಿಬಂಧನೆಗಳನ್ನು ತರ್ಕಬದ್ಧಗೊಳಿಸುವುದು, ನಿರ್ದಿಷ್ಟ ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಮತ್ತು ಜಂಟಿ ಆಯುಕ್ತರ ಹುದ್ದೆಗಿಂತ ಕಡಿಮೆಯಲ್ಲದ ಅಧಿಕಾರಿಯ ಅನುಮತಿಯೊಂದಿಗೆ ಮಾತ್ರ ಸರಕುಗಳನ್ನು ಸಾಗಿಸುವ ವಾಹನವನ್ನು ತಡೆಹಿಡಿಯಬಹುದು. ಪೂರೈಕೆದಾರ ಅಥವಾ ಸ್ವೀಕರಿಸುವವರಲ್ಲಿ ಯಾರಾದರೂ ತಪಾಸಣೆ ನಡೆಯುತ್ತಿರುವ ರಾಜ್ಯದಲ್ಲಿ ನೆಲೆಸಿದ್ದರೆ ಅಥವಾ ನೋಂದಾಯಿತರಾಗಿದ್ದರೆ ಮಾತ್ರ ತಪಾಸಣೆ ಮತ್ತು ನಂತರದ ತಡೆ ವಶಪಡಿಸಿಕೊಳ್ಳುವ ಕ್ರಮ ಕೈಗೊಳ್ಳಬಹುದು. ಸಾಗಣೆ ನಡೆಯುವ ಇತರ ರಾಜ್ಯಗಳಲ್ಲಿ ತಡೆಹಿಡಿಯುವಂತಿಲ್ಲ. ಇವೇ ಬಿಲ್ ಸೃಜಿಸಲಾಗಿಲ್ಲದಿದ್ದರೆ ಅಥವಾ ಸರಕುಗಳ ಮೂಲ ಅಥವಾ ಗಮ್ಯಸ್ಥಾನವನ್ನು ತೋರಿಸುವ ಯಾವುದೇ ದಾಖಲೆ ವಾಹನದಲ್ಲಿ ಇಲ್ಲದಿದ್ದರೆ ಸಂಬಂಧಿತ ಅಧಿಕಾರ ವ್ಯಾಪ್ತಿಯನ್ನು ಲೆಕ್ಕಿಸದೆ ಸರಕುಗಳನ್ನು ತಪಾಸಣೆ ಮಾಡಬಹುದು, ತಡೆಹಿಡಿಯಬಹುದು ಅಥವಾ ವಶಪಡಿಸಿಕೊಳ್ಳಲೂಬಹುದು. ಇದರಿಂದ ಸರಕುಗಳು ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ವ್ಯಾಪಾರ ಪೂರೈಕೆ ಮತ್ತು ಸಾರಿಗೆ ಕಾರ್ಯಕ್ಷಮತೆ ಸುಧಾರಿಸಲಿದೆ. ಬೌದ್ಧಿಕ ಆಸ್ತಿ ಹಕ್ಕುಗಳ ವರ್ಗಾವಣೆಯನ್ನು ತಾತ್ಕಾಲಿಕವಾಗಿರಲಿ ಅಥವಾ ಶಾಶ್ವತವಾಗಿರಲಿ ಏಕರೂಪವಾಗಿ ಸೇವೆಗಳ ಪೂರೈಕೆ ಎಂದು ಪರಿಗಣಿಸುವಂತೆ ಸಿಜಿಎಸ್ಟಿ ಕಾಯ್ದೆ 2017 ಶೆಡ್ಯೂಲ್ 2 ತಿದ್ದುಪಡಿ ಮಾಡಲು ಮಂಡಳಿ ಶಿಫಾರಸು ಮಾಡಿದೆ. ಇದರಿಂದ ಜಿಎಸ್ಟಿ ಅನುಸರಣೆ

0: ಸರಳವಾಗುವುದರ ಜೊತೆಗೆ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದ ಗಡಿಯಾಚೆಯ ವಹಿವಾಟುಗಳು ಸುಗಮವಾಗಲಿವೆ. ಹಿಂದಿನ ಹಣಕಾಸು ವರ್ಷದಲ್ಲಿ ವಾರ್ಷಿಕ ವಹಿವಾಟು 5 ಕೋಟಿ ರೂಪಾಯಿವರೆಗೆ ಇರುವ ತೆರಿಗೆದಾರರು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 39(1)ಅಡಿಯಲ್ಲಿ ಸಲ್ಲಿಸಬೇಕಾದ ರಿಟರ್ನ್ ಅನ್ನು ವಿಳಂಬವಾಗಿ ಸಲ್ಲಿಸಿದ್ದರು. ಅದು ಸಲ್ಲಿಸಬೇಕಾಗಿದ್ದ ತಿಂಗಳ ಅಂತ್ಯದೊಳಗೆ ಸಲ್ಲಿಸಿದರೆ ಅಂತಹ ವಿಳಂಬಿತ ರಿಟರ್ನ್ಗೆ ವಿಧಿಸುವ ವಿಳಂಬ ಶುಲ್ಕವನ್ನು ಮನ್ನಾ ಮಾಡಲು ಜಿಎಸ್ಟಿ ಮಂಡಳಿ ಶಿಫಾರಸು ಮಾಡಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಸ್ಕ್ರ್ಯಾಪ್, ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯ ಹಾಗೂ ಸ್ಕ್ರ್ಯಾಪ್ ಟೈರ್ಗಳ ತ್ಯಾಜ್ಯ ಮತ್ತು ಸ್ಕ್ರ್ಯಾಪ್ ಮತ್ತು ಬಳಸಿದ ಅಡುಗೆ ಎಣ್ಣೆಯನ್ನು ನೋಂದಾಯಿತರಲ್ಲದ ವ್ಯಕ್ತಿಯು ನೋಂದಾಯಿತ ವ್ಯಕ್ತಿಗೆ ಪೂರೈಸಿದಾಗ, ಪೂರೈಕೆದಾರರು ಮಿತಿ ದಾಟಿದಾಗ ನೋಂದಣಿ ಮಾಡಿಕೊಳ್ಳಬೇಕು ಎಂಬ ಷರತ್ತಿಗೆ ಒಳಪಟ್ಟು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಂ ಆರ್ಸಿಎಂ ಅಡಿಯಲ್ಲಿ ತರುವುದು ಮತ್ತು ಆರ್ಸಿಎಂ ಅಡಿಯಲ್ಲಿ ಪಾವತಿಸಲು ಹೊಣೆಗಾರರಾಗಿರುವ ಸ್ವೀಕೃತಿದಾರರು ಪೂರೈಕೆದಾರರು ಮಿತಿಯೊಳಗಿದ್ದರೂ ತೆರಿಗೆ ಪಾವತಿಸಬೇಕಾಗುತ್ತದೆ. ನೋಂದಾಯಿತ ವ್ಯಕ್ತಿಯಿಂದ ನೋಂದಾಯಿತ ವ್ಯಕ್ತಿಗೆ ಇಂತಹ ನಿರ್ದಿಷ್ಟ ತ್ಯಾಜ್ಯ ಮತ್ತು ಸ್ಕ್ರ್ಯಾಪ್ ಪೂರೈಸಿದಾಗ 2%ರ ತೆರಿಗೆ ಮೂಲದಲ್ಲೇ ಕಡಿತ ಪರಿಚಯಿಸಲಾಗಿದೆ. ಮರು ಟ್ರೆಡ್ ಮಾಡಿದ ಟ್ರ್ಯಾಕ್ಟರ್ ಟೈರ್ಗಳ ಮೇಲಿನ ಜಿಎಸ್ಟಿ ದರವನ್ನು ಹೊಸ ಟ್ರ್ಯಾಕ್ಟರ್ ಟೈರ್ಗಳಿಗೆ ಅನ್ವಯಿಸುವ ಜಿಎಸ್ಟಿ ದರಕ್ಕೆ ಹೊಂದಾಣಿಕೆ ಮಾಡುವ ಮೂಲಕ ಪ್ರಸ್ತುತ ಇರುವ ತೆರಿಗೆ ವ್ಯತ್ಯಾಸವನ್ನು ಸರಿಪಡಿಸುವುದು, ವಿದ್ಯುತ್ ಚಾಲಿತ ವಾಹನವನ್ನು ಬಳಸಿ ಸೇವೆಯನ್ನು ಒದಗಿಸುವ ಮತ್ತು ಬ್ಯಾಟರಿ ಚಾರ್ಜಿಂಗ್ ವೆಚ್ಚವನ್ನು ಒಟ್ಟು ಮೊತ್ತದಲ್ಲಿ ಸೇರಿಸಿರುವ ಆಪರೇಟರ್ಗಳೊಂದಿಗಿನ ಪ್ರಯಾಣಿಕರ ಸಾರಿಗೆ ಸೇವೆಗಳು ಮತ್ತು ಮೋಟಾರು ವಾಹನಗಳ ಬಾಡಿಗೆ ಸೇವೆಗಳ ಮೇಲೆ ನಿರ್ಬಂಧಿತ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನೊಂದಿಗೆ 5%ದರದಲ್ಲಿ ಜಿಎಸ್ಟಿ ಪಾವತಿಸಲು ಆಯ್ಕೆಯನ್ನು ಒದಗಿಸುವುದು, ಇ ಕಾಮರ್ಸ್ ಆಪರೇಟರ್ ಮೂಲಕ ಸರಕುಗಳನ್ನು ಪೂರೈಸುವ ಆರ್ಡರ್ ಮಾಡುವ ಸಂದರ್ಭದಲ್ಲಿ ಅಂತಹ ಸರಕುಗಳಿಗೆ ಸಂಬಂಧಿಸಿದ ವಿತರಣಾ ಸೇವೆಗಳಿಗೆ ಐಟಿಸಿ ಇಲ್ಲದೆ 5%ರ ಜಿಎಸ್ಟಿ ದರವನ್ನು ನಿಗದಿಪಡಿಸುವುದು.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಚದುರಂಗ ಆಟಗಾರರು, ತರಬೇತುದಾರರು ಹಾಗೂ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರಾದ ಎಸ್ ಸುಮನ್ ಜೊತೆಗೆ ಸಂವಾದ.
2: ಇಂದಿನ ನಮ್ಮ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಚೆಸ್ ಆಟಗಾರರು, ತರಬೇತುದಾರರು ಹಾಗೂ ಯೋಗ ಶಿಕ್ಷಕರಾದ ಎಸ್ ಸುಮನ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ಅವರ ಕ್ರೀಡಾ ಪಯಣದ ಕುರಿತು ಅವರ ಜೊತೆಗೆ ಮಾತನಾಡೋಣ. ಸುಮನ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಥ್ಯಾಂಕ್ ಯು ಮ್ಯಾಮ್.
2: ಸುಮನ್ ಅವರೇ, ನಿಮ್ಮನ್ನ ನಾನು ಚದುರಂಗ ಆಟಗಾರರು, ಕೋಚ್, ಯೋಗ ಶಿಕ್ಷಕರು ಅಂತ ಪರಿಚಯ ಮಾಡಿಕೊಟ್ಟೆ, ಆದ್ರೆ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ರೆ ಇನ್ನೂ ಹೆಚ್ಚಿನ ಕ್ಷೇತ್ರದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡಿದ್ದೀರಿ. ಹಾಗಾಗಿ ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ ಮಾಡಿಕೊಡಿ.
3: ನಾನು ಸುಮನ್. ಸೊ ನಾನು ಬಂದ್ಬಿಟ್ಟು, ನಂದು ಬೇಸಿಕಲಿ MSc ಮ್ಯಾಥಮೆಟಿಕ್ಸ್ ಆಗಿದೆ. ಸೊ ಅದ್ರ ಜೊತೆಗೆ BEd ಆಗಿದೆ. ಕೆಲವೊಂದು ಇಂಟರ್ನ್ಯಾಷನಲ್ ಯೋಗ ಈವೆಂಟ್ಸ್ ಕಂಡಕ್ಟ್ ಮಾಡ್ತಾ ಇರ್ತೀವಿ, ಹಾಗೆ ಚೆಸ್, ಈ ಮೂರು ನನ್ನ ಮುಖ್ಯ ಹಾಬಿಗಳಾಗಿದ್ದಾವೆ. ಮ್ಯಾಥ್ಸ್, ಚೆಸ್ ಅಂಡ್ ಯೋಗ, ಮೂರು ಹೇಗೆ ಅಂದ್ರೆ ನಮ್ಮ ಇಂಡಿಯಾ ಕೊಟ್ಟ ಒಂದು ಕೊಡುಗೆಗಳು, ಭಾರತದಿಂದನೇ ಬಂದಿದ್ದು ಇವು ಮೂರು. ಸೊ ಇವು ಮೂರು ನನಗೆ ತುಂಬಾ ಇಂಟ್ರೆಸ್ಟೆಡ್, ಹಾಗೆ ಇವು ಮೂರು ಕೂಡ ಮನಸ್ಸಿನ ಮೇಲೆ ವರ್ಕ್ ಮಾಡುವಂತದ್ದು. ನಮ್ಮ ಕಾನ್ಶಿಯಸ್ ಲೆವೆಲ್ ಅಂತ ಹೇಳ್ತೀವಿ, ಕಾನ್ಶಿಯಸ್ ಲೆವೆಲ್ ಅನ್ನ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ತಗೊಂಡು ಹೋಗ್ಬೇಕು ಅಂದ್ರೆ ಇವು ಮೂರು ಒಂದು ಸಾಧನೆಗಳಾಗಿದೆ. ಅದಕ್ಕಾಗಿ ನನಗೆ ಇವು ಮೂರು ತುಂಬಾ ಇಷ್ಟ ಕ್ಷೇತ್ರಗಳ ಹಾಗೆ ಹೊಮ್ಮುದು. ಇನ್ನೊಂದು ಹೇಳೋದಾದ್ರೆ ಭಾರತದ ಕಲೆಗಳು ಏನೇನಿದೆ, ಸೊ ಅವೆಲ್ಲ ಆಗಿರ್ಬೋದು, ಲೈಕ್ ಆಯುರ್ವೇದ ಆಗಿರ್ಬೋದು, ಮರ್ಮ ಆಗಿರ್ಬೋದು, ಇಲ್ಲ ಹೀಲಿಂಗ್ ಟೆಕ್ನಿಕ್ಸ್ ಅಂತ ಏನೇನೋ ಬರುತ್ತೆ. ಸೊ ನಮ್ಮ ಇಂಡಿಯನ್ ಸೈನ್ಸಸ್ ಅಗಾಢವಾದ ಸೈನ್ಸ್ ಅದು. ನಮ್ ಸರ್ ಹೇಳ್ತಾರೆ, ಮುಟ್ಟದಲ್ಲೇನೆ ಒಬ್ಬ ಮನುಷ್ಯನನ್ನ ಹೀಲ್ ಮಾಡಬಹುದು, ಹಾಗೆ ಅವನ ಮನಸ್ಸಲ್ಲಿ ಹೋಗಿ ಅವನ ಬಗ್ಗೆ ತಿಳ್ಕೋಬಹುದು, ಜ್ಞಾನೋಪದೇಶ ಕೊಡಬಹುದು. ಹಾಗೆ ಎಷ್ಟೋ ಜನ ಗುರುಗಳು ಜ್ಞಾನೋಪದೇಶ ಅಂದ್ರೆ ಅವರ ಥಾಟ್ಸ್ ರೂಪದಲ್ಲಿ, ಆಲೋಚನೆ ರೂಪದಲ್ಲಿ ಬಂದು ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಅಂದ್ರೆ ಅಷ್ಟು ಶಕ್ತಿ ಇದೆ ಭಾರತದ ಜ್ಞಾನ ಏನಿದೆ ಅದು ತುಂಬಾ ಆಸಕ್ತಿಕರ ಹಾಗೆ ತುಂಬಾ ದೊಡ್ಡದು.

0: ಸೊ ಅದನ್ನ ತಿಳ್ಕೊಳೋದು ಅಂದ್ರೆ ನನಗೊಂಥರ ಕುತೂಹಲ. ಸೊ ಹಾಗಾಗಿ ನನ್ಗೆ ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆ, ಎಲ್ಲೆಲ್ಲಿ ನನಗೆ ಟೈಮ್ ಸಿಗುತ್ತೆ, ಅಲ್ಲೆಲ್ಲ ಇಂಡಿಯನ್ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೇನೆ.
1: ಮಾನಸಿಕ ಆರೋಗ್ಯದ ಕುರಿತಾಗಿನೂ ನೀವು ಜಾಸ್ತಿ ಸ್ಟಡಿ ಮಾಡಿದ್ದೀರಿ.
0: ಸೊ ಮಾನಸಿಕ ಆರೋಗ್ಯ ಅನ್ನೋದು ಈಗಿನ ಸಮಾಜದಲ್ಲಿ ತುಂಬಾ ಪ್ರಾಬ್ಲಮ್ ಆಗಿರೋದು. ಯೋಗ, ಪ್ರಾಣಾಯಾಮ, ಇಲ್ಲ ನಮ್ಮ ಮೆಡಿಟೇಷನ್ ಆಗಿರ್ಬೋದು, ಇಲ್ಲ ಚೆಸ್ ಆಗಿರ್ಬೋದು, ಎಲ್ಲಾನು ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಿಸಿಕಲ್ ಏನಿದೆ ಒಂದು ಲಿಮಿಟೆಡ್, ಮನಸ್ಸು ಅನ್ನೋದು ಅದು ಬಿಯಾಂಡ್. ನಮ್ ಸರ್ ಯಾವಾಗ್ಲೂ ಹೇಳ್ತಾರೆ, ಒಂದು ಫಿಸಿಕಲ್ ನೇಚರ್ ಅಂತ ಒಂದು ಕೊಟ್ಟಾಗ ಅದು ಲಿಮಿಟೆಡ್ ಆಗುತ್ತೆ. ಅದ್ರ ಬಿಯಾಂಡ್ ನಾವ್ ಏನಾದ್ರೂ ವರ್ಕ್ ಮಾಡಬೇಕು ಅಂತ ಅಂದ್ರೆ ಅದು ಮನಸ್ಸಿನಿಂದ ಮಾತ್ರ ಸಾಧ್ಯ. ಫಿಸಿಕಲ್ ಅಲ್ಲಿ ನಾವ್ ಎಷ್ಟೇ ಪ್ರಯತ್ನ ಪಟ್ಟರು ಆಗದಿದ್ದು ಮನಶಕ್ತಿಯಿಂದ ನಾವು ಸಾಧನೆ ಮಾಡಬಹುದು. ಸೊ ಹಾಗಾಗಿ ಮನಸ್ಸಿನ ಬಗ್ಗೆ ತಿಳ್ಕೊಳೋದು ನನಗೆ ಚಿಕ್ಕೋನಿಂದನೂ ಅದು ಒಂದು ಕುತೂಹಲಕಾರಿ ವಿಷಯ ಆಗಿದ್ದರಿಂದ ಸೊ ನಾನು ಚಿಕ್ಕೋನಿಂದನೂ ಮನಸ್ಸಿನ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ, ಸೆಲ್ಫ್ ಸ್ಟಡಿ ಅಂತ ನಾವು ಯೋಗದಲ್ಲಿ ಹೇಳ್ತೀವಿ, ಸೊ ಸ್ವಾಧ್ಯಾಯ ಮಾಡ್ಕೊಳ್ತಾ ಬರ್ತಾ ಬಂದೆ. ಹಾಗಾಗಿ ಅದು ತುಂಬಾ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಬಂತು.
1: ಜೊತೆಗೆ ನಾಡಿ ವಿದ್ಯೆ, ಗಾಂಧಾರಿ ವಿದ್ಯೆ ಕುರಿತು ನಿಮ್ಗೆ ಆಸಕ್ತಿ ಜಾಸ್ತಿ ಇದೆ ಅಂತ ಕೇಳ್ಪಟ್ಟೆ.
0: ಹೌದು, ಗಾಂಧಾರಿ ವಿದ್ಯಾ ಮತ್ತೆ ನಾಡಿ ವಿದ್ಯಾ ಇವೆಲ್ಲವೂ ಕೂಡ ನಮ್ಮ ಇಂಡಿಯನ್ ಸೈನ್ಸಸ್ ಅಲ್ಲಿ, ಭಾರತದ ಜ್ಞಾನದಲ್ಲಿ ಒಂದು ಭಾಗವಾಗಿರೋ ಇರೋದು. ಬಟ್ ಎಲ್ಲವೂ ಒಂದಕ್ಕೊಂದು ಕನೆಕ್ಟೆಡ್, ಎಲ್ಲವೂ ನಮ್ಮ ಮನಸ್ಸಿನ ಮೇಲೆ ಕನೆಕ್ಟ್ ಆಗಿರೋದೆ, ಹಾಗೆ ಎಲ್ಲವೂ ನಮ್ಮ ಕಾನ್ಶಿಯಸ್ ಮೇಲೆ ವರ್ಕ್ ಆಗುವಂತದ್ದೇ. ಸೊ ಈ ಗಾಂಧಾರಿ ವಿದ್ಯೆ ಅನ್ನೋದು ಈಗ ತುಂಬಾ ಫೇಮಸ್ ಆಗಿರೋ ಒಂದು ಇಂಟ್ಯೂಷನ್ ಯೋಗ ಅಂತ ಬೇರೆ ಕರೀತಾರೆ. ಸೊ ಅದು ಹೇಗೆ ಅಂದ್ರೆ ನಮ್ಮ ಪಂಚೇಂದ್ರಿಯಗಳನ್ನ ಮೀರಿದ್ದು ಒಂದು ಶಕ್ತಿ ಇರುತ್ತೆ. ಸೊ ಅದನ್ನ ನಾವು ಗಾಂಧಾರಿ ವಿದ್ಯೆ ಅಂತ ಆಗಿರ್ಬೋದು, ಆಂತರಿಕ ಶಕ್ತಿ, ದಿವ್ಯ ದೃಷ್ಟಿ, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರುಗಳನ್ನ ಕೊಡಬಹುದು. ಅವರದೇ ಆದ ಒಂದು ಹೆಸರುಗಳನ್ನ ಅವ್ರು ಕೊಡ್ತಾರೆ. ಸಿಂಪಲ್ ಆಗಿ ಹೇಳೋದಾದ ಅಂದ್ರೆ ಅದು ನಮ್ಮ ಒಂದು ಆರನೇ ಆದ ಒಂದು ಸೆನ್ಸ್ ಆರ್ಗನ್ ಅಂತ ಹೇಳ್ಬೋದು, ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ಬೋದು. ಇದು ಕೂಡ ನಮ್ಮ ಚೆಸ್ ಮಕ್ಕಳಿಗಾಗಿರ್ಲಿ, ಈಗಿನ ಪ್ರೆಸೆಂಟ್ ಜನರೇಷನ್ ಮಕ್ಕಳಿಗೆ, ಈಗ ಎಲ್ಲರೂ ಎಐ ಅಂತ ಭಯ ಪಡ್ತಾ ಇರ್ತಾರೆ. ಎಐ ಅನ್ನೋದು ನಮ್ಮ ಫಿಸಿಕಲ್, ನಾವ್ ಏನು ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಕ್ಸ್ತ್ ಸೆನ್ಸ್ ಇರೋನು ಇಸ್ ಬಿಯಾಂಡ್ ಕ್ಯಾಲ್ಕುಲೇಷನ್, ಬಿಯಾಂಡ್ ಲಾಜಿಕಲ್ ಥಿಂಕಿಂಗ್, ಅದೆಲ್ಲಾದ್ರ ಮೇಲೆ ಹೊರತುಪಡಿಸಿ ಇರ್ತಾರೆ. ಸೊ ಸಿಕ್ಸ್ತ್ ಸೆನ್ಸ್ ಈಗಿನ ಮಕ್ಕಳಿಗೆ ತುಂಬಾ ಅವಶ್ಯಕತೆ ಇದೆ.
1: ನೀವೊಬ್ರು ಬಹುಮುಖ ಪ್ರತಿಭೆ ಅಂತ ಒಂದು ವ್ಯಾಖ್ಯಾನದಲ್ಲಿ ಹೇಳ್ಬೋದು.
0: ಇದೆಲ್ಲವೂ ನಮ್ಮ ಇಂಟ್ರೆಸ್ಟ್ ಇಂದ ಬಂದಿರುವಂತದ್ದು.
1: ಹಾಗೆ ಚದುರಂಗದ ಚೌಕದೊಳಗೆ ನೀವು ಸಿಲುಕಿಕೊಂಡಿದ್ದು ಹೇಗೆ, ಹಾಗೆ ನಿಮ್ಮ ಎಷ್ಟನೇ ವಯಸ್ಸಿಗೆ ನೀವು ಚೆಸ್ ಕಲ್ತ್ರಿ ಅಂತ?
0: ನಾನು ಇಂಟ್ರೋವರ್ಟ್ ಪರ್ಸನ್ ಅನ್ನೋ ರೀತಿ, ಸೊ ನಾನು ಜಾಸ್ತಿ ಹೊರಗಡೆ ಹೋಗಲ್ಲ. ಸೊ ಹಾಗಾಗಿ ನನಗೆ ಇಂಟರ್ನಲ್ ಆಗಿ ಯೋಗ, ಚೆಸ್ ಇದೆಲ್ಲ ನನ್ನ ಮನಸ್ಸಿನ ಜೊತೆ ನಾನು ಆಡುವಂತದ್ದು.
1: ಅಲ್ಲ, ಬಹಳ ಜನ ಚೆಸ್ ಪ್ಲೇಯರ್ ನ ಗಮನಿಸಿದೀನಿ ನಾನು, ರಿಸರ್ವ್ ಇರ್ತಾರೆ,
0: ರಿಸರ್ವ್ ಇರ್ತಾರೆ,
1: ಅಷ್ಟು ಮಾತಾಡಲ್ಲ. ಹಾಗಾಗಿ ಚೆಸ್ ಅವರಿಗೆ ಬೇಗ
0: ಹತ್ರ ಆಗತ್ತೆ, ಯಾಕಂದ್ರೆ ಫಿಸಿಕಲ್ ವರ್ಲ್ಡ್ ಅಲ್ಲಿ ಇದ್ದಾಗ ಅದೊಂದು ಸ್ವಲ್ಪ ಕಷ್ಟ ಆಗತ್ತೆ. ಇದು ನಮ್ಮಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗ್ತಾ ಹೋಗ್ತೀವಿ, ನಮ್ಮಲ್ಲಿ ಅಷ್ಟು ಥಿಂಕಿಂಗ್ ಕೆಪಾಸಿಟಿ ಬಿಲ್ಡ್ ಆಗತ್ತೆ, ಅಷ್ಟು ಆಲೋಚನೆ ಮಾಡೋ ಶಕ್ತಿ ಬಿಲ್ಡ್ ಆಗತ್ತೆ. ನಾನು ಚೆಸ್ ಅನ್ನೋದು ಸ್ಟಾರ್ಟ್ ಮಾಡಿದ್ದು ನನ್ನ 8ನೇ ಕ್ಲಾಸ್ ಕರ್ನಾಟಕಕ್ಕೆ ಬಂದ ಮೇಲೆ ನನ್ನ ಚೆಸ್ ಬಗ್ಗೆ, ಅದ್ರ ಬಗ್ಗೆ ಐಡಿಯಾ ಬಂದಿದ್ದು. ಅಲ್ಲಿವರೆಗೂ ನನಗೆ ಚೆಸ್ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಹಳ್ಳಿಲಿ ಓದಿದ್ರಿಂದ ನಾನು ಮಧುಗಿರಿಲಿ ಓದಿದ್ದು, ತುಮಕೂರು ಡಿಸ್ಟಿಕ್ ಅಲ್ಲಿ ಮಧುಗಿರಿ. ಸೊ ಮಧುಗಿರಿಲಿ ಓದಿದ್ರಿಂದ ಅಲ್ಲಿ ಚೆಸ್ ಅಕಾಡೆಮೀಸ್ ಆಗ್ಲಿ, ಈಗ್ಲೂ ಕೂಡ ಅಲ್ಲೆಲ್ಲ ಚೆಸ್ ಅಂದ್ರೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ತಂದೆಯವರು ಒಬ್ರು ಅಗ್ರಿಕಲ್ಚರಿಸ್ಟ್ ಆಗಿದ್ರು, ಬಟ್ ಅವರು ನಾನು ಚಿಕ್ಕ ವಯಸ್ಸಲ್ಲೇ, ನಾನು 5 ವರ್ಷದಲ್ಲಿ ಇದ್ದಾಗ್ಲೇ ಅವ್ರು ತೀರೋದ್ರು. ಸೊ ಅಮ್ಮ ಅಂಗನವಾಡಿ ಟೀಚರ್, ಹಳ್ಳಿಲೇ ಇದ್ರು. ನಂದು ಬೇಸಿಕಲಿ ಬಂದ್ಬಿಟ್ಟು ಆಂಧ್ರದಲ್ಲಿ ಮಡಕಸಿರಾ ಅಂತ ಬರುತ್ತೆ, ಮಧುಗಿರಿಯಿಂದ ಒಂದು 35 ಕಿಲೋಮೀಟರ್ ಆಗತ್ತೆ. ನಾನು ಅಲ್ಲೇ ಹಳ್ಳಿಯಲ್ಲೇ 7ನೇ ಕ್ಲಾಸ್ ವರೆಗೂ ಓದಿದ್ದು. ಸೊ 8ನೇ ಕ್ಲಾಸ್ಗೆ ಅಮ್ಮನ ತವರ್ ಮನೆಯಾದ ನಮ್ಮಮ್ಮ ಅಜ್ಜಿಯ ಮನೆಗೆ ಬಂದಿದ್ದು. ಸೊ ಮಧುಗಿರಿಯಲ್ಲಿ ನನ್ನ 8ರಿಂದ 2nd PU ವರೆಗೂ ಅಲ್ಲಿ ಓದಿದ್ದು. ಆ ಟೈಮ್ ಅಲ್ಲಿ ಸ್ವಲ್ಪ ಯೋಗ, ಚೆಸ್ ಆ ಟೈಮ್ ಅಲ್ಲಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು.
1: ಮಾತೃಭಾಷೆ ಅಂತ ಹೇಳ್ಬೋದು ಕನ್ನಡ,
0: 100% ಹೇಳ್ಬೋದು.
1: ಕನ್ನಡ ಸುಲಲಿತವಾಗಿ
0: ಬರುತ್ತೆ ನನಗೆ. ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಎರಡು ಮಾತಾಡೋದಕ್ಕಾಗ್ಲಿ ಬರೆಯೋದಕ್ಕಾಗ್ಲಿ ಎಲ್ಲಾ ರೀತಿಲೂ ಬರುತ್ತೆ. ಬಿಕಾಸ್ 1ರಿಂದ 8 ವರೆಗೂ ಓದಿದ್ದು ಕಂಪ್ಲೀಟ್ ತೆಲುಗು ಮೀಡಿಯಂ. ಸೊ 8ನೇ ಕ್ಲಾಸ್ ಇಂದ ಮತ್ತೆ ಕಂಪ್ಲೀಟ್ ಕನ್ನಡ. ಹಾಗಾಗಿ ನನಗೆ ಎರಡು ಸ್ವಲ್ಪ ಈಸಿಯಾಗಿ ಬರುತ್ತೆ.
1: ಮನೆಯಲ್ಲಿ ಯಾರಾದ್ರೂ ಇದ್ರ ಪ್ಲೇಯರು?
0: ಚೆಸ್ ಒಂದೇ ಅಲ್ಲ, ಯೋಗ ಆಗ್ಲಿ ಚೆಸ್ ಆಗ್ಲಿ ನಮ್ಮ ರಿಲೇಟಿವ್ಸ್ ಅಲ್ಲಾಗ್ಲಿ ಫ್ಯಾಮಿಲಿ ಅಲ್ಲಾಗ್ಲಿ ಒಬ್ರೂ ಇಲ್ಲ. ನಾನು 8ನೇ ಕ್ಲಾಸಿಗೆ ಬಂದಾಗ ನನ್ನ ಫ್ರೆಂಡ್ ಒಬ್ಬ ಓದೋದ್ರಲ್ಲೂ ತುಂಬಾ ಚೆನ್ನಾಗಿ ಓದ್ತಾ ಇದ್ದ, ಚೆಸ್ ಅಲ್ಲೂ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದ, ಯೋಗನು ತುಂಬಾ ಚೆನ್ನಾಗಿ ಮಾಡ್ತಿದ್ದ. ಸೊ ನನ್ಗೆ ಅವನ್ ತರ ಇರಬೇಕು, ಅವನ್ನ ಒಂದು ಮೋಟಿವೇಶನ್ ತರ ತಗೊಂಡು, ಸೊ ಅವನ್ ಏನೇನ್ ಮಾಡ್ತಿದ್ದ ಅವನ್ ಜೊತೆ ಇದ್ದು ನಾನು ಕಲಿಬೇಕು, ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನ್ ಜೊತೆನೆ ಯೋಗ ಕಲಿತೆ, ಅವನ್ ಜೊತೆನೆ ಚೆಸ್ ಕಲಿತೆ. ಬಟ್ ಯಾವುದು ಕೂಡ ಒಂದು ಕಾಂಪಿಟೇಷನ್ ಲೆವೆಲ್ ಅಲ್ಲೇನ್ ಕಲೀಲಿಲ್ಲ. ಮಧುಗಿರಿಲ್ಲ ಚೆಸ್ ಕಾಂಪಿಟೇಷನ್ ಆ ತರದ್ದೆಲ್ಲ ಏನು ಇಲ್ಲ, ಈಗ್ಲೂ ಇಲ್ಲ. ಸೊ ಹಾಗಾಗಿ ಒಂದು ಹಾಬಿ ತರ ಕಲ್ತಿದ್ದು, ತುಂಬಾ ಹಾಗೆ ಇಂಟ್ರೆಸ್ಟ್ ಆಗಿ ಬೆಳವಣಿಗೆ ಆಯ್ತು. ಸೊ ಬೆಂಗಳೂರಿಗೆ ಬಂದ್ಮೇಲೆ ಪ್ರೊಫೆಷನಲ್ ಆಗಿ ಕಲ್ತಿದ್ದು. ನನ್ನ ಡಿಗ್ರಿಗೆ ಬಂದ್ಮೇಲೆ ಹೇಳ್ಬೇಕು ಅಂದ್ರೆ ನನ್ ಚೆಸ್ ಆಗ್ಲಿ ಯೋಗ ಆಗ್ಲಿ ಪ್ರೊಫೆಷನಲ್ ಆಗಿ ಕನ್ವರ್ಟ್ ಆಗಿ ಕಲ್ತಿದ್ದು. ಹಾಗ
1: ಗುರುಗಳು, ಕೋಚ್ ಯಾರು ನಿಮ್ದು?
0: ನನ್ನ ಜೀವನದಲ್ಲಿ ಮುಖ್ಯ ಪಾತ್ರ ಆಗಿರೋರು ತುಂಬಾ ಜನ ಟೀಚರ್ಸ್ ಇದಾರೆ. ಸೊ ಬೇಸಿಕ್ ಆಗಿ ನಾನು ಚೆಸ್ ನ ಸಿಂಪಲ್ ಆಗಿ ಕಲ್ತಿದ್ದು ನನ್ನ ಫ್ರೆಂಡ್ ಇಂದ, ಬಟ್ ಪ್ರೊಫೆಷನಲ್ ಆಗಿ ಕಲ್ತಿದ್ದು ಶಿವಾನಂದ್ ಅಂತ ಇಂಟರ್ನ್ಯಾಷನಲ್ ಚೆಸ್ ಮಾಸ್ಟರ್ ಅವರು, IM ಶಿವಾನಂದ್ ಅಂತ. ಸೊ ಅವರು

0: ಮಲ್ಲೇಶ್ವರಂ ಅಲ್ಲಿ ಅವ್ರದ್ದು ಅಕಾಡೆಮಿ ಇದೆ. ಕಾಲೇಜು ಅಲ್ಲೇ ಮಲ್ಲೇಶ್ವರಂ ಹತ್ರ ಇದ್ದಿದ್ರಿಂದ ಸೊ ಕಾಲೇಜ್ ಮುಗಿಸ್ಕೊಂಡು ಅವ್ರ ಹತ್ರ ಹೋಗಿ ಒಂದು 6 ಮಂತ್ಸ್ ಅವ್ರ ಹತ್ರ ಕಲಿತೆ ಪ್ರೊಫೆಷನಲ್ ಆಗಿ. ಅವರ ಮಾರ್ಗದರ್ಶನದಿಂದಾನೇ ನಾನು ಅವ್ರ ಅಕಾಡೆಮಿಯಲ್ಲೇ ಚಿಕ್ಕ ಮಕ್ಕಳಿಗೆ ಚೆಸ್ ಅನ್ನ ಹೇಳ್ಕೊಡೋದಕ್ಕೆ ಅಲ್ಲೇ ಸ್ಟಾರ್ಟ್ ಮಾಡಿದೆ.
1: ಆ ರೀತಿ ನಿಮ್ಮ ಚೆಸ್ ಪಯಣ ಸ್ಟಾರ್ಟ್ ಆಯ್ತು ಅಂತ ಹೇಳಬಹುದು. AIM ಕೂಡ ಹೌದು ನೀವು.
0: ಸೊ AIM ಅನ್ನೋದು ಆನ್ಲೈನ್ ಅಲ್ಲಿ ತಗೊಳೋ ಅಂತ ಒಂದು ಟೈಟಲ್ ಆಗಿದೆ. IIM WIIM ಎಲ್ಲ ಫಿಸಿಕಲ್ ಬೋರ್ಡ್ ಅಲ್ಲಿ ಬರುವಂತದ್ದು. AIM ಅನ್ನೋದು ಸೇಮ್ ಫಿಡೆನೆ ಕೊಡುತ್ತೆ, ಆದ್ರೆ ಅದು ಆನ್ಲೈನ್ ಮುಖಾಂತರ ನಾವು ತಗೊಳೋದು. ಸೊ ಸೇಮ್ ಫಿಡೆ ಆನ್ಲೈನ್ ಟೂರ್ನಮೆಂಟ್ಸ್ ಆಡ್ಕೊಂಡು ತಗೊಳೋದು. 20ನೇ ವಯಸ್ಸಲ್ಲಿ ನಾನು ಚೆಸ್ ಕೆರಿಯರ್ ನ ಸ್ಟಾರ್ಟ್ ಮಾಡಿದ್ರಿಂದ ಫಿಸಿಕಲ್ ಬೋರ್ಡ್ ಅಲ್ಲಿ ಆಡಬೇಕು ಅಂದ್ರೆ ಚೆಸ್ಸು ಫೈನಾನ್ಷಿಯಲಿ ಕೂಡ ತುಂಬಾ ಡಿಮ್ಯಾಂಡ್ ಮಾಡುತ್ತೆ. ಸೊ ಅದ್ರ ಫೀಸಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಆಗಿರ್ಬೋದು. ನಾನು ಸಿಂಗಲ್ ಪೇರೆಂಟ್ ಆಗಿದ್ರಿಂದ ಅಮ್ಮ ಹಳ್ಳಿಲಿ ಒಂದು ಅಂಗನವಾಡಿ ಟೀಚರ್ ಆಗಿದ್ರಿಂದ ಸೊ ಟೂರ್ನಮೆಂಟ್ಸ್ ಎಲ್ಲ ಔಟ್ ಸೈಡ್ ಹೋಗೆಲ್ಲ ಆಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಕರ್ನಾಟಕದಲ್ಲೇ ಆದ ಚಿಕ್ಕ ಪುಟ್ಟ ಟೂರ್ನಮೆಂಟ್ಸ್ ಆಡ್ಕೊಂಡು ಕೋಚ್ ಕಡೆ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಬಂದೆ. ರಾದರ್ ದನ್ ಬೀಯಿಂಗ್ ಎ ಪ್ಲೇಯರ್, ಕೋಚ್ ಆಗಿ ಹೇಗೆ ಇದ್ ಮಾಡಬಹುದು ಅನ್ನೋದ್ರ ಮೇಲೆ
1: ಆರ್ಥಿಕವಾಗಿ ಅಷ್ಟು ನೀವು ಸದೃಢ ಆಗಿಲ್ದೆ ಇರೋದ್ರಿಂದ ಕೋಚಿಂಗ್ ಕಡೆನೆ ನಾನು ಅಂತ
0: ಓದ್ತಾ ಇರುವಾಗಲೇನೆ ಕೋಚಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಶಾಲೆಗಳಲ್ಲೇ ಆಗಿದ್ದರಿಂದ ನಾನು 1ನೇ ಕ್ಲಾಸ್ ಇಂದ ನಂದು 2 ಮಾಸ್ಟರ್ಸ್ ಡಿಗ್ರಿ ಆಗಿದೆ. ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ಮತ್ತು ಇನ್ನೊಂದು ಯೋಗದಲ್ಲಿ. ಸೊ 2 ಮಾಸ್ಟರ್ ಡಿಗ್ರಿ ಮಾಡಿದ್ದು ಕೂಡ ನಾನು ಗೌರ್ಮೆಂಟ್ ಕಾಲೇಜ್ಗಳಲ್ಲೇನೆ. ಸೊ ನನ್ನ ಸಂಪೂರ್ಣ ಎಜುಕೇಶನ್ ಗೌರ್ಮೆಂಟ್ ಅಲ್ಲೇ ಆಗಿರೋದ್ರಿಂದ ಸೊ ಹಣಕಾಸಿನ ಪ್ರಾಬ್ಲಮ್ ಪೇರೆಂಟ್ಸ್ ನ ಕೇಳೋದಕ್ಕೆ ಸ್ವಲ್ಪ ಕಷ್ಟ,
1: ಸಿಂಗಲ್
0: ಪೇರೆಂಟ್ ಇರೋದ್ರಿಂದ ಕೇಳೋದು ಕಷ್ಟ. ಸೊ ಹಾಗಾಗಿ ನಾನು ಓದಿದ್ದೆಲ್ಲ ಕಂಪ್ಲೀಟ್ ಗೌರ್ಮೆಂಟ್ ಶಾಲೆಗಳಲ್ಲೇ. ಸ್ವಲ್ಪ ಬೆಂಗಳೂರಲ್ಲಿ ಖರ್ಚುಗಳೆಲ್ಲ ಜಾಸ್ತಿ ಅಲ್ಲ. ಸೊ ಹಾಗಾಗಿ ಬೇರೆ ಏನೋ ಕೆಲಸ ಮಾಡೋದು ಬದಲು ನನಗೆ ಇಷ್ಟ ಇರೋದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹೊತ್ತು ಯೋಗ ಟೀಚ್ ಮಾಡ್ತಾ ಇದ್ದೆ, ಮತ್ತೆ ಕಾಲೇಜ್ ಹೋಗ್ತಾ ಇದ್ದೆ, ಮತ್ತೆ ಸಂಜೆ ಬಂದು ಚೆಸ್ ಟೀಚ್ ಮಾಡ್ತಾ ಇದ್ದೆ. ಸೊ ಅದೇ ಅಭ್ಯಾಸ ಆಗ್ತಾ ಬಂತು. ನನ್ನ ಡಿಗ್ರಿ ಲರ್ನಿಂಗ್ ಎರಡೂ ಸಮಾನವಾಗಿ ಬರ್ತಾ ಬಂತು.
1: ಅಲ್ಲ, ನಮ್ಮ ಯುವ ಜನರಿಗೆ ಮಾದರಿ ಅಂತ ಹೇಳಬೇಕು. ಯಾಕಂದ್ರೆ ಇಂದಿನ ಯುವ ಜನರಿಗೆ ಎಲ್ಲ ಇದ್ರೂ ಕೂಡ ಬೇರೆ ಬೇರೆ ಸಮಸ್ಯೆಯ ಸುಳಿಯಲ್ಲಿ ಸಿಲುಕೋತಾರೆ. ಆ ರೀತಿಯಾಗಿ ನಿಮ್ಮನ್ನು ನೋಡಿದ್ರೆ ನೀವು ಕಲೀಲಿಕ್ಕೆ ಪ್ರಾಬ್ಲಮ್ ಇತ್ತು, ಆದ್ರೂ ನೀವು ಇನ್ನೊಬ್ಬರಿಗೆ ಕಲಿಸ್ತಾ ಆ ಹಣದಿಂದ ನೀವು
0: ಕಲಿತಿದ್ದು ಬಂದಿದ್ದು ಅದು 100%. ನಾನು ಫಸ್ಟ್ ಒಂದ್ 2-3 ತಿಂಗಳು ಅಷ್ಟೇ ನಾನು ಕಲಿಯೋದಕ್ಕೆ ಹೋಗಿದ್ದು. ಆಮೇಲೆ ನಮ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಕಲಿತೀನಿ, ಹಾಗೆ ನಾನು ಕಲಿಸ್ತಾನು ಬರ್ತೀನಿ, ಇಲ್ಲಾಂದ್ರೆ ಕಟ್ಟೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ರೀತಿ
1: ದುಬಾರಿನೇ
0: ಇದೆ. ಈಗ ಚೆಸ್ ತುಂಬಾನೇ ದುಬಾರಿ ಆಗಿದೆ. ರಮೇಶ್ ಆರ್ಬಿ ಅಂತ ಇಂಡಿಯನ್ ಚೆಸ್ ಕೋಚ್ ಒಂದ್ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕಂದ್ರೆ ಬೇರ್ ಮಿನಿಮಮ್ ಅಂದ್ರೆ ಕನಿಷ್ಠ ಅಂದ್ರೂ 1 ಕೋಟಿ ರೂಪಾಯಿ ಖರ್ಚಾಗತ್ತೆ ಅಂತ. ನಮ್ಮ ತಾಯಿಗೆ ಬರ್ತಿದ್ದ 10,000 ನನ್ನ ಎಜುಕೇಶನ್, ನನ್ನ ತಂಗಿ ಎಜುಕೇಶನ್, ಮನೆ ಕಡೆ ಎಲ್ಲ ನೋಡ್ಕೊಂಡು ಸೊ ಎರಡನ್ನು ಮಾಡಬೇಕು ಅಂತ ಅಂದಾಗ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ನನ್ನ ಪ್ರೊಫೆಷನಲ್ ಪ್ಲೇಯರ್ ಆಗೋದಕ್ಕಿಂತ ಕೋಚ್ ಆಗಿ ನನ್ನ ಕೆರಿಯರ್ ಕಾಣಿಸಿದ್ರಿಂದ ಸೊ ಕೋಚ್ ಆಗಿ ನಾನು ಉಳಿದೆ.
1: ನೀವು ಒಬ್ರು ಕೋಚ್ ಆಗಿ ಅಂತಾರಾಷ್ಟ್ರೀಯ ಆಟಗಾರರನ್ನ ತಯಾರು ಮಾಡಿದಿರಿ, ತರಬೇತಿ ಕೊಡುವತ್ತ ವಾಲಿದ್ದು ಹೇಗೆ, ಹಾಗೆ ಒಳ್ಳೆಯ ಶಿಕ್ಷಕನ ಆಗ್ಬೋದು ಅಂತ ನಿಮ್ಗೆ ಯಾವಾಗ ಅನಿಸ್ತು?
0: ಇದು ಒಂದು ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್. ನಾನು ಚಿಕ್ಕೋನಿಂದಾನು ನನಗೆ ಟೀಚಿಂಗ್ ಅಂದ್ರೆ ತುಂಬಾ ಪ್ಯಾಷನ್. ಲೈಕ್ ನಾನು 3-4ನೇ ಕ್ಲಾಸ್ ಇಂದಾನು ಟೀಚಿಂಗ್ ಅಂದ್ರೆ ತುಂಬಾ ಇಷ್ಟ. ಸೊ ಆಗಿಂದ ಕೂಡ ನಾನು ಶಿಕ್ಷಕನ ಆಗ್ಬೇಕು ಅನ್ನೋ ಒಂದು ಆಸೆಲ್ಲೇ ಬಂದೆ. ಈ ವಿಷಯ ಆ ವಿಷಯ ಅನ್ನೋ ತಾರತಮ್ಯ ಇಲ್ಲ, ನನಗೆ ಮುಖ್ಯವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಷ್ಟೇ, ನನಗೆ ಅದ್ರಲ್ಲಿ ಒಂದು ಖುಷಿ ಸಿಗತ್ತೆ. ಸೊ ಹಾಗಾಗಿ ಅದು ಯೋಗ ಆಗಿರ್ಬೋದು, ಇಲ್ಲ ಚದುರಂಗ ಆಗಿರ್ಬೋದು, ಇಲ್ಲ ಗಣಿತ ಆಗಿರ್ಬೋದು, ಯಾವ್ದೇ ಆಗಿರ್ಲಿ ನನ್ಗೆ ಹೇಳ್ಕೊಡ್ಬೇಕು. ಸೊ ಅಷ್ಟೇ ನನಗೆ ಮುಖ್ಯ.
1: ನೀವೊಬ್ಬ ತರಬೇತುದಾರರಾಗಿ ಗಮನಿಸಿದಂತೆ ಟಾಪ್ ಚೆಸ್ ಪ್ಲೇಯರ್ ಇದಾರಲ್ಲ, ಈಗ ಗುಕೇಶ್ ಇರ್ಬೋದು, ಹಾಗೆ ಪ್ರಜ್ಞಾನಂದ ಅವರು, ಇವರ ಆಟದ ವೈಖರಿಯಲ್ಲಿ ವ್ಯತ್ಯಾಸ ಆಗುತ್ತಾ, ಅಂದ್ರೆ ಇಬ್ಬರ ಆಟದ ವೈಖರಿಯಲ್ಲಿ ಬೇರೆ ಬೇರೆ ಏನಾದ್ರೂ ವ್ಯತ್ಯಾಸ ಕಾಣಬಹುದಾ?
0: ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆಯ ಕ್ವಶನ್. ಸೊ ನಾವು ಗುಕೇಶ್ ನ ನಾವು ಯಾವಾಗ್ಲೂ ಏನಂತ ಹೇಳ್ತೀವಿ, ಅನಾಲಿಟಿಕಲ್ ಪ್ಲೇಯರ್ ಅಂತ ಹೇಳ್ತೀವಿ. ಸೊ ಪ್ರಜ್ಞಾನಂದನ ಇಂಟ್ಯೂಟಿವ್ ಪ್ಲೇಯರ್ ಅಂತ ಹೇಳ್ತೀವಿ. ಸೊ ನಾವು ಅನಾಲಿಟಿಕಲ್ ಅಂದ್ರೆ 23 ಇಲ್ಲ 33 ಇದೆ ಅಂದ್ರೆ ಅಲ್ಲಿವರೆಗೂ ನಾವು ಕ್ಯಾಲ್ಕುಲೇಟ್ ಮಾಡ್ತಾರೆ ಗುಕೇಶ್ ಅವರು. ಸೊ ಪ್ರಜ್ಞಾನಂದ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದ್ರ ಜೊತೆಗೆ ಒಂದು ಗಟ್ ಫೀಲಿಂಗ್ ಅಂತ ಇರುತ್ತೆ, ಎಲ್ಲೋ ಒಂದ್ ಅವ್ರು ಆಡಿರೋ ಎಕ್ಸ್ಪೀರಿಯನ್ಸ್ ಇಂದ ಈ ಮೂವ್ ಸರಿ ಅಂತ ಅನ್ಸುತ್ತೆ ಅವ್ರಿಗೆ. ಅದಕ್ಕೆ ರೀಸನಿಂಗ್ ಇರಲ್ಲ ಹೇಗೆ ಏನು ಅಂತ. ಸೊ ಆ ರೀಸನಿಂಗ್ ಇಲ್ಲದೆ ಒಂದು ಗಟ್ ಫೀಲಿಂಗ್ ಅಂತ ಹೇಳ್ತೀವಿ, ಆ ಗಟ್ ಫೀಲಿಂಗ್ ಇಂದ ಅವ್ರು ಹಾಡ್ತಾರೆ. ಸೊ ಆ ತರ ಮೂನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ, ಬಟ್ ಆದ್ರೂ ಬೆಸ್ಟ್ ಆಗಿರುತ್ತೆ. ಇವೆಲ್ಲ ಹೇಗ್ ಬರುತ್ತೆ? ಥ್ರೂ ಎಕ್ಸ್ಪೀರಿಯನ್ಸ್ ಬರುತ್ತೆ. ಕೆಲವೊಬ್ರು ಆ ಎಕ್ಸ್ಪೀರಿಯನ್ಸ್ ಗಿನ ಅನಾಲಿಟಿಕಲ್ ಗೆ ಸ್ಟ್ರಿಕ್ಟ್ ಆಗಿರ್ತಾರೆ. ಈಗ ನಾವು ಚೆಸ್ ಅಲ್ಲಿ ಹೇಳೋದಾದ್ರೆ ಮ್ಯಾಗ್ನಸ್ ಕಾರ್ಲ್ಸನ್ 15 ವರ್ಷದಿಂದ ವರ್ಲ್ಡ್ಸ್ ನಂಬರ್ ಒನ್ ಪ್ಲೇಯರ್, ಬಟ್ ಅವ್ರನ್ನ ಅವರೇ ಕ್ಲೈಮ್ ಮಾಡ್ಕೊಂತಾರೆ ಈಸ್ ಅ ಇಂಟ್ಯೂಟಿವ್ ಪ್ಲೇಯರ್ ಅಂತ. ನಾವು ಲಾಜಿಕ್ ಆಗಿ ಥಿಂಕ್ ಮಾಡ್ತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಎಂಡ್ ಆಗುತ್ತೆ, ಬಟ್ ಇಂಟ್ಯೂಷನ್ ಅನ್ನೋದು ಎಂಡ್ ಆಗಲ್ಲ. ಲಾಜಿಕ್ ಎಲ್ಲಿ ಎಂಡ್ ಆಗುತ್ತೆ, ಇಂಟ್ಯೂಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಬಿಯಾಂಡ್ ಲಾಜಿಕಲ್ ಥಿಂಕಿಂಗ್ ದರ್ ಇಸ್ ಸಮಥಿಂಗ್ ದಟ್ ಇಸ್ ವಾಟ್ ಇಂಟ್ಯೂಷನ್ ಅಂತ. ಸೊ ಹಾಗಾಗಿ ನಮ್ಮ ಅಕಾಡೆಮಿಯಲ್ಲಿ ನಾವು ಎಲ್ಲಾ ಮಕ್ಕಳಿಗೂ ಚೆಸ್ ನ ಜೊತೆಗೆ ಇಂಟ್ಯೂಷನ್ ನ ಕೂಡ ಟ್ರೈನ್ ಮಾಡ್ತೀವಿ. ಸೊ ಅವರು ಬಿಯಾಂಡ್ ಥಿಂಕ್ ಮಾಡಬೇಕು, ಲಾಜಿಕ್ ಆಗಿ ಥಿಂಕ್ ಮಾಡ್ತೀವಿ, ಒಂದು ಕ್ರಿಯೇಟ್ ಬೌಂಡ್ರಿ, ಒಂದು ಎಕ್ಸ್ಟೆಂಟ್ ಗೆ ಬೌಂಡ್ರಿ ಬಂದ್ಬಿಡತ್ತೆ. ಸೊ ಅದ್ರ ಮೇಲೆ ಹೋಗ್ಬೇಕು ಅಂದ್ರೆ ದಟ್ ಇಸ್ ವಾಟ್ ಇಂಟ್ಯೂಷನ್ ಅಂತ ಹೇಳ್ತೀವಿ. ಅದನ್ನೇ ಗಾಂಧಾರಿ ವಿದ್ಯೆ ಅಂತ, ದಿವ್ಯ ದೃಷ್ಟಿ ಅಂತ ಹೇಳ್ತಾ ಹೋಗ್ತೀವಿ. ಎಲ್ಲಿ ನಾವು

0: ಎಂಡ್ ಆಗುತ್ತೆ, ಅದ್ರ ಮುಂದೆ ಇಂಟ್ಯೂಷನ್ ಸ್ಟಾರ್ಟ್ ಆಗುತ್ತೆ.
1: 64 ಮನೆಗಳಲ್ಲಿ ಎಷ್ಟಂತ ಆಡ್ತಾರೆ ಅಂತ ಒಂದೊಂದ್ಸಲ ಬಹಳ ಜನ ಕೇಳ್ತಾರೆ. ಅದು ಏನು, ಪ್ರತಿಯೊಂದು ಮೂನು ಹೊಸದೇ ಇರುತ್ತೆ ಬೇರೆ ಬೇರೆ ಆಟ ಆಡುವಾಗ.
0: ಚೆಸ್ ಅಲ್ಲಿ ಹೇಗಿದೆ ಅಂತ ಅಂದ್ರೆ, ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂದ್ರೆ, ಭೂಮಿಯಲ್ಲಿ ಎಷ್ಟು ಆಟಮ್ಸ್ ಇದೆ ಅಷ್ಟು ಪಾಸಿಬಲ್ ವೇಸ್ ಇದೆ ಅಂತ ಹೇಳ್ತಾರೆ. ನಾವು ಚೆಸ್ ಅಲ್ಲಿ ಓಪನಿಂಗ್ ಲೆಕ್ಕ ಆಗದೇ ಇಲ್ಲ ಅನ್ನೋ ರೀತಿಯಲ್ಲಿ. ಇದಕ್ಕೊಂದು ಸಿಂಪಲ್ ಆಗಿ ಒಂದು ಕತೆ ಹೇಳೋದಾದ್ರೆ, ಒಬ್ಬ ರಾಜ ಇರ್ತಾನಂತೆ. ರಾಜ, ನೀನು ಒಂದು ಗೇಮ್ ನ ಕಂಡಿಡಬೇಕು. ಅದು ಹೇಗಿರ್ಬೇಕು ಅಂದ್ರೆ, ನೀನ್ ಎಷ್ಟು ಆಲೋಚನೆ ಮಾಡಿದ್ರು ಇನ್ನೂ ಆಲೋಚನೆ ಮಾಡಬೇಕು, ಅಷ್ಟು ದೀರ್ಘವಾಗಿರ್ಬೇಕು, ಆ ತರದ ಒಂದು ಕಂಡಿಡಿ ಅಂತ ಹೇಳ್ತಾರಂತೆ. ರಾಜ್ಯದ ಒಬ್ಬ ವ್ಯಕ್ತಿ ಕಂಡಿಡ್ದು ತಗೊಂಬರ್ತಾನಂತೆ. 64 ಸ್ಕ್ವೇರ್ ಈ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಾದ್ಮೇಲೆ ನಿನಗೆ ಏನ್ ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾನಂತೆ. ಏನು ಬೇಡ ಸ್ವಾಮಿ, ನನಗೆ ಜಸ್ಟ್ ಒಂದು ಬಾಕ್ಸ್ನಲ್ಲಿ 2 ಕಾಳು ಕೊಡಿ, ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಹೋದಾಗ ಅದು 4 ಆಗ್ಬೇಕು, ಅದ್ ಮತ್ತಿನ್ನೊಂದಕ್ಕೆ ಹೋದಾಗ 8 ಆಗ್ಬೇಕು, ಹಾಕ್ ಕೊಡಿ ಸಾಕು, ಅಷ್ಟೇ ನಾ ನಿನಗೆ ಬೇಕಾಗಿರೋದು, ನಾನೇನು ರಾಜ್ಯನೇ ಕೇಳ್ತೇನೋ ಅಂತ ಅಂದ್ಕೊಂಡೆ ಅಂತ ಹೇಳಿದ್ರೆ, ಸರಿ ತಗೋ ಕೊಡ್ತೀನಿ ಅಂತ. ಹಾಗ ಮಾಡ್ತಾ ಹೋದಾಗ ಟ್ರಿಲಿಯನ್ಸ್ ಗಟ್ಲೆ ಅವನ ಸಂಪತ್ತನ್ನೆಲ್ಲಾ ಸುರಿದ್ರು ಕೂಡ 64 ಸ್ಕ್ವೇರ್ ಬರೋಷ್ಟರಲ್ಲಿ ಅದು ನಿಸ್ವರ ಆಗೋಗ್ಬಿಡತ್ತೆ,
1: ಮುಗ್ದೋಗ್ಬಿಡತ್ತೆ.
0: ಕಂಪ್ಲೀಟ್ ರಾಜ್ಯನೇ ಕೊಟ್ರು ಕೂಡ ಮುಗ್ದೋಗ್ಬಿಡುತ್ತೆ, ಸಾಲಲ್ಲ. ಅಂದ್ರೆ ಮಲ್ಟಿಪ್ಲಿಕೇಶನ್ ಆತರ ಆಗ್ತಾ, ಕಾಂಪೌಂಡಿಂಗ್ ಅಂತ ಹೇಳ್ತೀವಿ, ಆತರ ಆಗ್ತಾ ಹೋಗುತ್ತೆ. ಸೊ ಚೆಸ್ ಅನ್ನ ಎಷ್ಟು ಥಿಂಕ್ ಮಾಡಿದ್ರು ಅದಕ್ಕೆ ಕೊನೆ ಅನ್ನೋದೇ ಇಲ್ಲ.
1: ವಿಶ್ವದ ನಂಬರ್ ಒನ್ ಆಟಗಾರರಾದ ಮ್ಯಾಗ್ನಸ್ ಕಾರ್ಲ್ಸನ್ ಅವರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಅವರ ಆಟದ ವೈಖರಿ ಹೇಗೆ? ಅವರು ಕೂಡ ಚಿಕ್ಕ ವಯಸ್ಸಿನಲ್ಲೇ ಚೆಸ್ ಕಲ್ತರು,
0: 4 ವಯಸ್ಸಲ್ಲೇ ಗೇಮ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರ ಗೇಮ್ ಹೇಗಿದೆ ಅಂತ ಅಂದ್ರೆ, ಪೂರ ಅಂದ್ರೆ ಒಂದು ಬ್ಲಿಟ್ಜ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಒಂದು ನಿಮಿಷದಲ್ಲೂ ಕೂಡ ನಾವು ಗೇಮ್ ಅನ್ನ ಕಂಪ್ಲೀಟ್ ಮಾಡಬಹುದು. ನಮ್ಗೊಂದ್ ನಿಮಿಷ ಗೇಮ್ ಇರುತ್ತೆ, ನಿಮ್ಗೊಂದ್ ನಿಮಿಷ ಗೇಮ್ ಇರುತ್ತೆ, ಅದನ್ನ ಬುಲೆಟ್ ಅಂತ ಹೇಳ್ತೀವಿ. ಆ ಗೇಮ್ ಅಲ್ಲಿ ಕೂಡ ಅವ್ರು ಆಡುವಾಗ ಬೆಸ್ಟ್ ಮೂವ್ಸ್ ಅಂದ್ರೆ ಇಂಜಿನ್ ಮೂವ್ಸ್ ಅಂತ ಹೇಳ್ತೀವಿ, ಕಂಪ್ಯೂಟರ್ ಮೂವ್ಸ್ ಅನ್ನೇ ಆಡ್ತಾರೆ. ಕಂಪ್ಯೂಟರ್ 1, 2, 3 ಮೂವ್ಸ್ ಇರುತ್ತೆ, ಆ ಮೂವ್ಸ್ ಅನ್ನೇ ಆಡ್ತೀವಿ. ಆಮೇಲೆ ಇನ್ನೊಂದು ಏನ್ ಕೇಳ್ಪಟ್ಟಿದ್ದೀನಿ ಅವ್ರ ಬಗ್ಗೆ ಅಂತ ಅಂದ್ರೆ, ಇಲ್ಲಿವರೆಗೂ ಟಾಪ್ ಪ್ಲೇಯರ್ಸ್ ಯಾರ್ಯಾರು ಇದಾರೆ ವರ್ಲ್ಡ್ ಅಲ್ಲಿ, ಅವ್ರ ಎಲ್ಲಾ ಟಾಪ್ ಗೇಮ್ಸ್ ಅವ್ರ ಮೆಮೊರೈಸ್ ಆಗಿದೆ ಅಂತೆ. ಯಾವುದೇ ಒಂದು ಪಜಲ್ ಕೊಟ್ರು ಇವರೇ ಆಡಿದರೆ, ಇದೇ ಟೈಮ್ ಅಲ್ಲಿ ಆಡಿದರೆ ಅಂತ ಹೇಳ್ತಾರೆ.
1: ಅಷ್ಟು
0: ಸ್ಮರಣ ಶಕ್ತಿ ಇದೆ ಅವ್ರಿಗೆ. ಸೊ ಹಾಗಾಗಿ ಅವರು ಸತತ 15 ವರ್ಷದಿಂದ ನಂಬರ್ 1 ವ್ಯಕ್ತಿ ಆಗಿದ್ದಾರೆ, ಅಗ್ರ ಆಟಗಾರರಾಗಿದ್ದಾರೆ. ನಮ್ಮಲ್ಲಿ 2 ವಿಷಯ ಇದೆ ಡಿಫರೆಂಟ್ ಆಗಿ, ಅಗ್ರ ಆಟಗಾರ ಬೇರೆ, ವಿಶ್ವ ಚಾಂಪಿಯನ್ ಬೇರೆ. ವಿಶ್ವ ಚಾಂಪಿಯನ್ ಬಂದು ನಮ್ಮ ಇಂಡಿಯಾದವರು
1: ಗುಕೇಶ್
0: ಲಾಸ್ಟ್ ಟೈಮ್ ಇಂದ. ಸತತ 15 ವರ್ಷದಿಂದ ಮ್ಯಾಗ್ನಸ್ ಕಾರ್ಲ್ಸನ್ ಅವರೇ ವರ್ಲ್ಡ್ಸ್ ನಂಬರ್ 1
1: ತುಂಬಲಿಕ್ಕೆ
0: ಆಗ್ತಾ ಇಲ್ಲ. ಹಾಗಾಗಿ
1: ಇನ್ನು ನಮ್ಮ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್, 5 ಬಾರಿ ವಿಶ್ವ ಚಾಂಪಿಯನ್ ಚೆಸ್ ದಿಗ್ಗಜರಾದಂತಹ ವಿಶ್ವನಾಥ್ ಆನಂದ್ ಅವರನ್ನ ಮಾದರಿಯಾಗಿ ಇಟ್ಕೊಂಡು ನಮ್ಮ ಭಾರತದಲ್ಲಿ ಅನೇಕ ಚೆಸ್ ಪ್ರತಿಭೆಗಳು ಬೆಳಕಿಗೆ ಬಂದ್ರು. ಈಗ ಸದ್ಯ ನಮ್ಮ ಭಾರತದಲ್ಲಿ ಚೆಸ್ ಭವಿಷ್ಯ ಹೇಗಿದೆ?
0: ಚೆಸ್ ಭವಿಷ್ಯ ಅಂತ ಅಂದ್ರೆ, ಡೆಫಿನೆಟ್ಲಿ ವಿ ಹ್ಯಾವ್ ಟು ಥ್ಯಾಂಕ್ ವಿಶ್ವನಾಥ್ ಅವರಿಗೆ, ತುಂಬಾ ಥ್ಯಾಂಕ್ ಹೇಳ್ಬೇಕು.
1: ತುಂಬಾ ಹಾಕಿಕೊಟ್ಟ
0: ಬುನಾದಿ ಇದು. ಇನ್ನ ಹೇಳ್ಬೇಕು ಅಂದ್ರೆ, ನಮ್ಮ ಭಾರತದ ಚೆಸ್ ನ ಗಾಡ್ ಫಾದರ್ ಅಂತ ಆದ್ರೂ ಹೇಳ್ಬೋದು, ಚೆಸ್ ನ ದೇವರು ಅಂತ ಬೇಕಾದ್ರು ಅವ್ರನ್ನ ಕರಿಬಹುದು.
1: ಸಚಿನ್
0: ಹೇಗೋ, ಚೆಸ್ ಅಲ್ಲಿ ವಿಶ್ವನಾಥ್ ಆನಂದ್ ಅವರು ಹಾಗೆ. ನಮ್ಮ ಇಂಡಿಯಾದಲ್ಲಿ ನಮಗೆ ಜಸ್ಟ್ ಇನ್ನು ಅಷ್ಟು ಮಾರ್ಕೆಟಿಂಗ್ ಆಗ್ತಾ ಇಲ್ಲ, ಅಂದ್ರೆ ಅಷ್ಟು ಪ್ರಚಲಿತ ಆಗಿಲ್ಲ ಇನ್ನು. ನಮ್ಮಲ್ಲಿ ಇಂಡಿಯಾದಲ್ಲಿ 99 ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ಪ್ರಪಂಚದಲ್ಲಿ 2 ಸ್ಥಾನದಲ್ಲಿ ಇದ್ದೀವಿ ನಾವೀಗ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ರಲ್ಲಿ. ಅಷ್ಟು ಬೆಳವಣಿಗೆ ಆಗಿದೆ. ಅದು ಎಷ್ಟು, ಲಾಸ್ಟ್ 1-10 ವರ್ಷದ ಹಿಂದೆಯಿಂದನೇ ಇಷ್ಟು ಡೆವಲಪ್ ಆಗಿರೋದು. ಅದಕ್ಕಿಂತ ಮುಂಚೆ ಇಷ್ಟೊಂದು
1: ಇರಲಿಲ್ಲ.
0: ಈಗ ಹೇಗಾಗ್ತಿದೆ ಅಂತ ಅಂದ್ರೆ, ಭಾರತದಲ್ಲಿ 4 ವರ್ಷದ ಹುಡುಗರಿಗೂ ಕೂಡ ಕ್ರೀಡೆ ರೇಟಿಂಗ್ ಇದೆ.
1: ವಿಶೇಷ ಅಂತಂದ್ರೆ 4
0: ಕೂಡ ಆಡ್ತಾರೆ. ಹೌದು, ಯಾವ ಗೇಮ್ ಅಲ್ಲೂ ಇಲ್ಲ. ನಮ್ಮ ಚೆಸ್ ಅಲ್ಲಿ ಹೇಗೆ ಅಂತ ಅಂದ್ರೆ, ಏಜ್ ಅನ್ನೋದು ಮ್ಯಾಟರೇ ಆಗಲ್ಲ. ನಾವು ಎಷ್ಟು ಅಭ್ಯಾಸ ಮಾಡ್ತೀವಿ, ನಮ್ಗೆ ಎಷ್ಟು ತಲೆ ಉಪಯೋಗಿಸ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗಿರುತ್ತೆ, ಬಿಟ್ರೆ ಬೇರೆ ಇನ್ಯಾವುದು ಮ್ಯಾಟರ್ ಆಗಲ್ಲ. ಯಾವುದೇ ಭೇದ ಭಾವ ಇಲ್ಲ ನಮ್ಮ ಚೆಸ್ ಅಲ್ಲಿ. ಅಂಡ್ ನಮ್ಮ ಚೆಸ್ ಅಲ್ಲಿ ಇನ್ನೊಂದೇನ್ ಹೇಳ್ತೀವಿ ಅಂದ್ರೆ, ಲಕ್ ಅನ್ನೋದು ವರ್ಕೇ ಆಗಲ್ಲ. ಕಂಪ್ಲೀಟ್ ನಾವು ಥಿಂಕ್ ಮಾಡ್ಬೇಕು, ನಾವ್ ಆಡ್ಬೇಕು,
1: ಕ್ಯಾಲ್ಕುಲೇಷನ್
0: ಅಷ್ಟೇ. ಲಕ್ ಅನ್ನೋದು ವರ್ಕೇ ಆಗಲ್ಲ ಚೆಸ್ ಅಲ್ಲಿ.
1: ಈಗ ಎಲ್ಲ ಆಟದ ತಾಯಿ ಯೋಗ ಅಂತ ಹೇಳ್ತಾರೆ.
0: ಹೌದು,
1: ಯೋಗ ನಿತ್ಯ ರೂಢಿಸಿಕೊಂಡ್ರೆ ಚೆಸ್ ಕ್ರೀಡೆಗೆ ಸಹಾಯಕಾರಿ ಆಗಬಲ್ಲದ ನಿಮ್ಮ ದೃಷ್ಟಿಯಲ್ಲಿ?
0: 100% ಅದಕ್ಕೆ ಯಾವುದೇ ಡೌಟ್ ಇಲ್ಲ.
1: ಹೇಳ್ತೀರಿ,
0: ಚೆಸ್ ಅನ್ನೋದು ಮೈಂಡ್ ಗೇಮ್ ಅಂತ ಅಷ್ಟೇ ಹೇಳ್ತೀವಿ. ಬಟ್ ಮೈಂಡ್ ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಫಿಸಿಕಲಿ ಕೂಡ ನಾವು ಫಿಟ್ ಆಗಿರ್ಬೇಕು. ಸೊ ನಾವು ಫಿಸಿಕಲ್ ಆಗಿ ಫಿಟ್ ಆಗಿರ್ಬೇಕು ಅಂದಾಗ ಯೋಗ ಅನ್ನೋದು ಮೈಂಡ್ಗೂ ಹೆಲ್ಪ್ ಆಗತ್ತೆ, ಫಿಸಿಕಲ್ಗೂ ಹೆಲ್ಪ್ ಆಗತ್ತೆ. ಸೊ ನಾವು ಮೈಂಡ್ ನ ಯಾವ ಎಕ್ಸ್ಟೆಂಟ್ ಬೇಕಾದ್ರೂ ನಾವು ತಗೊಂಡು ಹೋಗ್ಬೋದು. ಅದನ್ನ ಸಾಧನೆ ಮಾಡಬೇಕು ಅಂದ್ರೆ ನಮಗೆ ಯೋಗ ಹೆಲ್ಪ್ ಆಗುತ್ತೆ. ರೀಸೆಂಟ್ ಆಗಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಗುಕೇಶ್ ಅವರು ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಅವ್ರ ಹಾರ್ಟ್ ಬೀಟ್ ಎಲ್ಲಾರು ಸರ್ಪ್ರೈಸ್ ಆದ್ರು. ಎಲ್ಲರ ಹಾರ್ಟ್ ಬೀಟು ಇಟ್ಸ್ ಲೈಕ್ 80s, 90s ಇರುತ್ತೆ. ಬಟ್ ಗುಕೇಶ್ ಅವ್ರದ್ದು ಮಾತ್ರ 60, 65. ಅಂತ ಡಿಫಿಕಲ್ಟ್ ಸಿಚುಯೇಷನ್ ಅಲ್ಲಿ ಕೂಡ ಅವರ ಹಾರ್ಟ್ ಬೀಟ್ 60 ಅಲ್ಲೇ ಇತ್ತು. ಸೊ ಅದನ್ನ ಸಾಧನೆ
1: ಮಾಡಬೇಕು.
0: ಹೌದೌದೌದು, ನಮ್ಮ ಹಾರ್ಟ್ ಬೀಟೇ ಜಾಸ್ತಿ ಆಗುತ್ತೆ. ಅಂತದ್ರಲ್ಲಿ ಆ ಸ್ಥಿತಿಯಲ್ಲೂ ಕೂಡ ಅವ್ರ ಹಾರ್ಟ್ ಬೀಟ್ ಕಮ್ಮಿ ಇದೆ. ಯಾವುದೇ ಸಿಚುಯೇಷನ್ ಅಲ್ಲಿ

0: ನೋಡಿ ಗುಕೇಶ್ ಅವ್ರನ್ನ, ತಾಳ್ಮೆ, ಅವರ ಸಹನೆ ಹೇಗಿರತ್ತೆ, ಅದೆಲ್ಲದಕ್ಕೂ ಕಾರಣ ಯೋಗ. ಅವರೇ ಹೇಳಿದ್ದಾರೆ ಈ ಮಾತನ್ನ. ಅದ್ರ ಜೊತೆಯಲ್ಲಿ ಮ್ಯಾಗ್ನಸ್ ಕೂಡ ಹೇಳ್ತಾರೆ, ಯೋಗ ತುಂಬಾ ಹೆಲ್ಪ್ ಆಗತ್ತೆ,
1: ಮ್ಯಾಗ್ನಸ್
0: ಕೂಡ ಮೆಡಿಟೇಷನ್ ಪ್ರಾಣಾಯಾಮ ಅದೆಲ್ಲ ತುಂಬಾ ಹೆಲ್ಪ್ ಆಗತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ ಕೆಲವೊಂದು ಆರ್ಟಿಕಲ್ಸ್ ಅಲ್ಲಿ.
1: ಒಂದು ಕಡೆ ಕುತ್ಕೊಂಡು ಆಡೋ ಅಂತ ಗೇಮ್ ಆಗಿರೋದ್ರಿಂದ ಮನಸ್ಸು ಒಂಥರ ಚಂಚಲ ಇರುತ್ತೆ, ಒಂದ್ ಕಡೆ ಕುತ್ಕೊಳ್ಳಲ್ಲ ಮಕ್ಕಳು, ಅಂತವರಿಗೆ ಕುಂದರಿಸಿ ಆಡೋದ್ರಿಂದ ಎಜುಕೇಶನ್ಗೂ ಬಹಳ ಹೆಲ್ಪ್ ಆಗುತ್ತೆ. ಓದ್ತಾ ಒಂದ್ ಕಡೆ ಕುತ್ಕೋಬಹುದು.
0: 100% ನಾವು ಚೆಸ್ ಆಗ್ಲಿ ಯೋಗ ಆಗ್ಲಿ ಇವೆರಡು ಮನಸ್ಸಿನ ಮೇಲೆ ದೇಹದ ಮೇಲೆ ತುಂಬಾ ಎಫೆಕ್ಟಿವ್ ಆಗಿ ಪ್ರಭಾವ ಬೀರೋ ಅಂತ ವಿಷಯಗಳು. ಇವೆರಡನ್ನ ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೆ ಆಟೋಮೆಟಿಕಲಿ ಅವ್ರ ಜೀವನದಲ್ಲಾಗ್ಲಿ ಎಜುಕೇಶನ್ ಆಗ್ಲಿ ಬೇರೆ ನೀವ್ ಯಾವುದೇ ವಿಷಯ ತಗೊಂಡ್ರು ಅವೆಲ್ಲಾದ್ರಲ್ಲೂ ಅವ್ರು ಎಕ್ಸೆಲ್ ಆಗ್ತಾರೆ, ಎಲ್ಲಾದ್ರಲ್ಲೂ ಒಳ್ಳೆ ಸ್ಥಾನಕ್ಕೆ ಹೋಗೋದಕ್ಕೆ ಇವೆರಡೂ ಹೆಲ್ಪ್ ಆಗತ್ತೆ.
1: ಧನಾತ್ಮಕ ಚಿಂತನೆ ಅನ್ನೋದು
0: ಹೌದು
1: ಅದು ಈಗಿನ ಜನರೇಷನ್ ಅಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಯೋಗ ಮತ್ತು ಚೆಸ್
0: ತುಂಬಾ ಹೆಲ್ಪ್ ಆಗತ್ತೆ. ಅದ್ರಲ್ಲೂ ಈಗ ಎಐ ವರ್ಲ್ಡ್ ಅಲ್ಲಿ ತುಂಬಾ ವೀಕ್ ಆಗ್ತಾ ಇದೆ ಮನಸ್ಸು, ಯಾಕೆಂದ್ರೆ ಎಲ್ಲದಕ್ಕೂ ಅದ್ರ ಮೇಲೆ ಡಿಪೆಂಡೆನ್ಸಿ ತೋರಿಸ್ತಾ ಇದೀವಿ. ಯೋಗ ಮತ್ತೆ ಚೆಸ್ ಇವೆರಡನ್ನು ಇನ್ಕಲ್ಕೇಟ್ ಮಾಡ್ಕೊಳೋದ್ರಿಂದ ಅವರಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಆಟೋಮೆಟಿಕ್ ಆಗಿ ಅವ್ರ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರೋದಕ್ಕೆ, ನಾವು ಒಂದು ಎಐ ನ ಎದುರಿಸಬೇಕು ಅದ್ರ ಲೆವೆಲ್ ನ ಹೋಗ್ಬೇಕು ಅಂತ ಅಂದ್ರೆ ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಅದು ನಮ್ಮ ಮನಸ್ಸನ್ನ ತುಂಬಾ ಈಸಿಯಾಗಿ ಕುಗ್ಗಿಸುತ್ತೆ. ಸೊ ಅದಕ್ಕಾಗಿ ಯೋಗ ಮತ್ತೆ ಚೆಸ್ ತುಂಬಾ ಹೆಲ್ಪ್ ಆಗತ್ತೆ.
1: ನೀವು ಯೋಗದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಿರಿ ಅಂತ ಕೇಳ್ಪಟ್ಟೆ, ಹೇಗೆ ಆಯ್ತದು?
0: ನಮ್ಮಲ್ಲಿ ಇಂಡಿವಿಜುವಲ್ ರೆಕಾರ್ಡ್ಸ್ ಅಂತ ಇರುತ್ತೆ ಮತ್ತೆ ಗ್ರೂಪ್ ರೆಕಾರ್ಡ್ಸ್ ಅಂತ ಇರುತ್ತೆ. ನಂದು ಇಲ್ಲಿವರೆಗೂ 8 ರೆಕಾರ್ಡ್ಸ್ ಆಗಿದೆ, ಬಟ್ ಎಲ್ಲವೂ ಗ್ರೂಪ್ ರೆಕಾರ್ಡ್ಸ್ ಅಲ್ಲಿ, ಅಂದ್ರೆ ಇಬ್ರು ಒಂದಾಗಿ ಒಂದು ಆಸನ ಮಾಡುವಂತದ್ದು, ವೀರಭದ್ರಾಸನ ಬಂದ್ಬಿಟ್ಟು 1,000 ಜನ ಒಟ್ಟಿಗೆ ಮಾಡುವಂತದ್ದು, ಧನುರಾಸನ ಅಂತ ಮಾಡಿದ್ವಿ ಅದ್ರಲ್ಲಿ 100 ಜನ ಮಾಡಿದ್ವಿ, 100 ಜನ ಒಟ್ಟಿಗೆ ತುಂಬಾ ಸಮಯ ಒಂದು ಕಡೆ ಹೋಲ್ಡ್ ಮಾಡುವಂತದ್ದು, ಡಿಫ್ರೆಂಟ್ ಡಿಫ್ರೆಂಟ್ ಇದರಲ್ಲಿ ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರೋದು. ಗ್ರೂಪ್ ರೆಕಾರ್ಡ್ಸ್ ಅಲ್ಲಿ 8 ಆಗಿದೆ. ಯೋಗ ಅಂದ್ರೆ ಎಲ್ಲರೂ ಏನಂತ ಹೇಳ್ತಾರೆ, ಬರೀ ಆಸನ ಮಾಡೋದು ಅಂತ ಹೇಳ್ತಾರೆ. ನಾನು ಹೇಳ್ಕೊಡೋದು ಏನು ಅಂದ್ರೆ, ಯೋಗ ಮಾನಸಿಕವಾಗಿ ತುಂಬಾ ಹೆಲ್ಪ್ ಆಗತ್ತೆ. ತುಂಬಾ ಪ್ರಾಬ್ಲಮ್ ಇರೋದು ನಿದ್ದೆ ಬರ್ತಾ ಇಲ್ಲ ಅವ್ರಿಗೆಲ್ಲ, ಜಸ್ಟ್ 1-2 ದಿನ 3 ದಿನ ಕ್ಲಾಸ್ ಅಟೆಂಡ್ ಮಾಡಿದಾಗ್ಲೇನೆ ಅವ್ರಿಗೆ ನಿದ್ದೆ ಸಮಸ್ಯೆಗಳೆಲ್ಲ ಹೋಗಿದೆ. ಅದಕ್ಕಿಂತ ಮುಖ್ಯವಾಗಿ ಈಗಿನ ಮಕ್ಕಳಿಗೆ ಆಫ್ಟರ್ ಕೋವಿಡ್ ಎಲ್ಲ ಹೈಪರ್ ಆಕ್ಟಿವಿಟಿ ತುಂಬಾ ಪ್ರಾಬ್ಲಮ್ ಆಗಿದೆ. ಸೊ ಅವರೆಲ್ಲಾರ್ಗು ಯೋಗ ತುಂಬಾ ಒಳ್ಳೆ ಸಾಧನವಾಗಿ ಹೆಲ್ಪ್ ಆಗತ್ತೆ. ಅವ್ರನ್ನ ಅವ್ರು ಬದಲಾಯಿಸ್ಕೋಬೇಕು, ಇಲ್ಲ ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೋಬೇಕು. ಈಗ ರೀಲ್ಸ್ ಎಲ್ಲ ಬಂದ್ಬಿಟ್ಟು ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಎಲ್ಲ ತುಂಬಾ ಕಮ್ಮಿ ಆಗ್ತಾ ಇದೆ. ಸೊ ಆ ಎಲ್ಲಾ ವಿಷಯಗಳಲ್ಲೂ ಯೋಗ ಮತ್ತೆ ಚೆಸ್ ತುಂಬಾ ಒಳ್ಳೆ ಸಾಧನೆ ಆಗಿ ಹೆಲ್ಪ್ ಆಗ್ತಾ ಇದೆ.
1: ಈಗಿನ ಜನರೇಷನ್ ಶಾರ್ಟ್ ವೇ ಹುಡುಕ್ತಾ ಇದೆ,
0: ತುಂಬಾ ಶಾರ್ಟ್ ವೇ ಹುಡುಕ್ತಾ ಇದೆ.
1: ಸೊ ಅವರಿಗೆ ಸ್ವಲ್ಪ ನಿಧಾನತೆಯನ್ನ ಕಲಿಸಬೇಕಂತಂದ್ರೆ ಯೋಗ ಬಹಳ ಉಪಕಾರಿ ಅಂತ ಹೇಳ್ಬೋದು.
0: ತುಂಬಾ ಅದು ಮೊದಲನೇ ಸ್ಥಾನನೆ ಪಡೆಯುತ್ತೆ ಅಂತ ಹೇಳ್ಬೋದು.
1: ಇತ್ತೀಚೆಗೆ ಯುವ ಸಮೂಹ ಮಾನಸಿಕ ಒತ್ತಡ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ, ಮನಸ್ಸನ್ನ ಹೇಗೆ ಸಮಚಿತ್ತತೆಗೆ ತಂದ್ಕೋಬಹುದು ಅವರು ಅಂತ?
0: ಮನಸ್ಸನ್ನ ಹಿಡಿಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹಿಡಿಯೋದಕ್ಕಾಗಲ್ಲ, ಅದಕ್ಕೆ ಯಾವುದೇ ರೂಪ ಆಕಾರ ಏನೂ ಇರಲ್ಲ. ಅದನ್ನ ನಾವ್ ಹಿಡಿಬೇಕು ಅಂದ್ರೆ ಉಸಿರಾಟದಿಂದನೇ ನಾವ್ ಹಿಡಿಯೋದಕ್ ಸಾಧ್ಯ. ನಾವ್ ಯೋಗಾಭ್ಯಾಸದಲ್ಲಿ ಕೂಡ ಆಸನ ಆದ್ಮೇಲೆ ಪ್ರಾಣಾಯಾಮ, ಪ್ರಾಣಾಯಾಮ ಆದ್ಮೇಲೆ ಪ್ರತ್ಯಾಹಾರ, ಅದಾದ್ಮೇಲೆ ಧಾರಣ, ಅದಾದ್ಮೇಲೆ ಧ್ಯಾನ ಇಟ್ಟಿದ್ದಾರೆ. ಅಷ್ಟಾಂಗ ಯೋಗದಲ್ಲಿ ಅಂದ್ರೆ ನಾವು ಫಸ್ಟ್ ಫಿಸಿಕಲ್ ಆಗಿ ಸ್ಟ್ರಾಂಗ್ ಇರಬೇಕು, ಯಾಕಂದ್ರೆ ಮನಸ್ಸನ್ನೋದು ತುಂಬಾ ಚಂಚಲ. ಅದನ್ನ ನಾವು ಹಿಡಿದಿಟ್ಕೋಬೇಕು ಅಂದ್ರೆ ನಾವು ಫಿಸಿಕಲ್ ಆಗಿ ಸ್ಟ್ರಾಂಗ್ ಇದ್ರೆ ಮಾತ್ರ ನಾವು ಮನಸ್ಸನ್ನ ಹಿಡಿಯೋದಕ್ ಸಾಧ್ಯ. ಇಲ್ಲ ಅಂತಂದ್ರೆ ಅದು ನಮ್ಮನ್ನ ಹೇಗ್ ಬೇಕಾದ್ರೂ ದಾರಿ ತಪ್ಪಿಸುತ್ತೆ. ನಾವು ಡೈರೆಕ್ಟ್ ಆಗಿ ಮನಸ್ಸನ್ನ ಹಿಡಿಯೋದಕ್ಕೂ ಆಗಲ್ಲ. ಅದ್ರ ಜೊತೆಲಿ ನಾವು ಉಸಿರಾಟವನ್ನ ಕಂಟ್ರೋಲ್ ಮಾಡಬೇಕು. ನಾವು ಉಸಿರಾಟ ಮತ್ತೆ ದೇಹ ಎರಡು ಒಂದಾದಾಗ ಪಂಚೇಂದ್ರಿಯಗಳು ಆಕ್ಟಿವ್ ಆಗತ್ತೆ. ಇವು ಮೂರನ್ನು ನಾವೇನಾದ್ರೂ ದಾರಿಗೆ ತಂದ್ರೆ ಆಗ ನಾವು ಮನಸ್ಸಿನ ಹಿಡಿಯೋದಕ್ಕೆ ಸಾಧ್ಯ. ಇದನ್ನ ದಿನನಿತ್ಯದಲ್ಲಿ ನಾವ್ ಹೇಗೆ ನೋಡಬಹುದು, ಇಷ್ಟೆಲ್ಲ ತಿಳ್ಕೊಳೋದಕ್ಕೆ ನಮಗೆ ಕಷ್ಟ, ನಾವು ಹೇಗೆ ಮಾಡಬಹುದು ಅಂದ್ರೆ, ನೀವು ದಿನ ನೀವು ಉಸಿರಾಟದ ಮೇಲೆ 10 ನಿಮಿಷ ಗಮನ ಕೊಡಿ. ಅಂದ್ರೆ ಏನು ಬೇರೆ ರೀತಿ ಉಸಿರಾಟ ಆಡ್ಬೇಕು ಅಂತ ಅಲ್ಲ, ನೀವು ಆಡೋ ಉಸಿರಾಟದ ಮೇಲೆ ನೀವು ಗಮನ ಕೊಡ್ತಾ ಹೋದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನನ್ನ ಬಗ್ಗೆ ನಾನು ಯಾರೋ ಗಮನಿಸ್ತಾ ಇದ್ದಾರೆ ಅಂತ ಮನಸ್ಸಿಗೆ ಅರ್ಥ ಆಗತ್ತೆ. ಸೊ ಆಗ ಅದನ್ನ ಹಾಗೆಯೇ ಸಮಾಧಾನ. ಇವಾಗ ನಾವು ಏನೇ ಒಂದು ಕೆಲಸ ಮಾಡುವಾಗ ಸುಮ್ನೆ ಮಾಡೋದಕ್ಕೂ ಅದ್ರ ಮೇಲೆ ಗಮನ ಇಟ್ಟು ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಅದ್ರ ಮೇಲೆ ನಾವು ಗಮನ ಇಟ್ಟು ಮಾಡಿದಾಗ ಆಟೋಮೆಟಿಕ್ ಆಗಿ ಮನಸ್ಸು ಶಾಂತವಾಗಿ ಆ ಶಾಂತತೆಯಿಂದ ನಾವು ಫೋಕಸ್ ಆಗಿರ್ಬೋದು, ಕಾನ್ಸಂಟ್ರೇಷನ್, ಫೋಕಸ್ ಎಲ್ಲ ಇಂಪ್ರೂವ್ ಆಗ್ತಾ ಬರ್ತಾ ಹೋಗುತ್ತೆ. ಈಗಿನ ಪೇರೆಂಟ್ಸ್ಗೆ ಏನೇ ಹೇಳ್ತಾ ಬರ್ತೀನಿ ಅಂದ್ರೆ, ಸುಮ್ನೆ ಏನೋ ಒಂದು ಹಾಬಿಗೆ ಒಂದೊಂದು ದಿನಕ್ಕೂ ಒಂದೊಂದು ಹಾಬಿ ಚೇಂಜ್ ಮಾಡೋದ್ರ ಬದಲು ಒಂದು ಫಿಸಿಕಲ್ ಆಕ್ಟಿವಿಟಿ, ಒಂದು ಮೆಂಟಲ್ ಆಕ್ಟಿವಿಟಿನ ಲಾಂಗ್ ರನ್ ಅಲ್ಲಿ ಅವ್ರನ್ನ ಕಳಿಸಿದಾಗ, ಪಾರ್ಟಿಸಿಪೇಟ್ ಮಾಡಿದಾಗ, ಏನೋ 1ನೇ ಕ್ಲಾಸ್ಯಿಂದ 10ನೇ ಕ್ಲಾಸ್ವರೆಗೂ 12ನೇ ಕ್ಲಾಸ್ವರೆಗೂ ಅವ್ರನ್ನ ಕಳಿಸಿದಾಗ ಅವ್ರಿಗೆ ಈ ತರ ಡಿಸ್ಟ್ರಾಕ್ಷನ್ ಅನ್ನೋದೇ ಕಮ್ಮಿ ಆಗತ್ತೆ. ಅಂಡ್ ಅವ್ರಿಗೆ ಡೈವರ್ಸಿಫೈಡ್ ತುಂಬಾ ತೋರಿಸಿದಾಗ ಏನಾಗುತ್ತೆ, ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ಪೇರೆಂಟ್ಸ್ ಏನಿದ್ದಾರೆ, 3 ತಿಂಗಳು ಚೆಸ್ಗೆ ಹಾಕ್ತಾರೆ, 3 ತಿಂಗಳು ಫುಟ್ಬಾಲ್ಗೆ ಹಾಕ್ತಾರೆ, 3 ತಿಂಗಳು ಇದಕ್ಕೆ ಹಾಕ್ತಾರೆ. ಆಗ ಏನಾಗತ್ತೆ, ಅವ್ರಿಗೆ ಗೊತ್ತಾಗಲ್ಲ ಯಾವ್ದು ತಗೋಬೇಕು, ಎಲ್ಲಾನು ಸರಿ ಅನ್ಸುತ್ತೆ, ಅಟ್ ದ ಸೇಮ್ ಟೈಮ್ ಎಲ್ಲಾನು ತಪ್ಪ ಅನ್ಸುತ್ತೆ. ಒಂದನ್ ಮಾಡು, ಸತತವಾಗಿ ಮಾಡು, ಒಂದು 10 ವರ್ಷ 15 ವರ್ಷ ಸತತವಾಗಿ ಮಾಡಿದಾಗ 100% ಆ ವಿಷಯದಲ್ಲಿ ಉತ್ತೀರ್ಣನಾಗ್ತೀಯ, ಆ ವಿಷಯದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗಿ ನಿಲ್ತೀಯ. ನಾವು 1 ತಿಂಗಳು ಒಂದೊಂದೊಂದು ಪ್ರಯತ್ನ ಪಟ್ಟಾಗ ಅದಾಗಲ್ಲ, ತುಂಬಾ ಕಷ್ಟ ಆಗುತ್ತೆ.
1: ಪೇರೆಂಟ್ಸ್ ಕೂಡ ಧಾವಂತದ ಒಂದು ನಡಿಗೆಯನ್ನ

0: ಆಗ್ತಾ ಇದ್ದಾರೆ. ಕ್ಲಾಸಿಗ್ ಹಾಕಿದ ಕೂಡಲೇ ಒಂದೇ ತಿಂಗಳಲ್ಲಿ ರಿಸಲ್ಟ್ ಬೇಕು ನಮಗೆ,
1: ರಿಸಲ್ಟ್ ಬೇಕು ಅನ್ನೋ ತರ.
0: ಈಗ ಚೆಸ್ ಅಷ್ಟೇ ಅಲ್ಲ, ಡ್ಯಾನ್ಸ್ ವೇದಿಕೆ ಬೇಕು, ಅಲ್ಲಿ ಪ್ರೈಸ್ ತಗೋಬೇಕು
1: ತಗೋಬೇಕು. ಬಟ್ ನಾವು ಭರತನಾಟ್ಯಂ ಆಗಿರ್ಬೋದು, ಯಾವ್ದೇ ಒಂದು ಕ್ಲಾಸಿಕಲ್ ಇದನ್ನ ನೋಡಿ, ಅವರು 10 ವರ್ಷ 15 ವರ್ಷ 20 ವರ್ಷದವರೆಗೂ ಸಾಧನೆ ಮಾಡಿರ್ತಾರೆ. ಅಂಡ್ ನಾವೆಲ್ಲ ಗುಕೇಶು ಮತ್ತೆ ಪ್ರಜ್ಞಾನಂದನ ನೋಡ್ಬಿಟ್ಟು ನಾವು ನಮ್ಮಗನು ಆ ತರ ಆಗ್ಬೇಕು ಅಂತ ಅಂದ್ಕೊಂತೀವಿ. ಹಾಗೆ ಅಂದ್ಕೊಳ್ಳೋದು ತಪ್ಪಲ್ಲ, ಬಟ್ ಅವರಿಂದ ಇರೋ ಶ್ರಮನು ನಾವು
0: ಗಮನಿಸಬೇಕಾಗಿದೆ. ಅವರು ಶ್ರಮ ಹಾಕಿ
1: ಬೆಳಿಗ್ಗೆಯಿಂದ ಸಂಜೆವರೆಗೂ ಚೆಸ್ಸೇ ಆಡ್ತಿರ್ತಾರೆ. ರಮೇಶ್ ಅರ್ಬಿ ಅವ್ರು ಹೇಳ್ತಾರೆ, ಪ್ರಜ್ಞಾನಂದ ಮತ್ತೆ ವೈಶಾಲಿ ಅವ್ರು 18ನೇ ವಯಸ್ಸಿಗೆ ಬರೋವರೆಗೂ ಮೊಬೈಲೇ ಕೊಟ್ಟಿಲ್ವಂತೆ ಅವ್ರಿಗೆ. ಅಂಡ್ ಗುಕೇಶ್ ಅವ್ರಿಗೆ ಈಗಲೂ ಕೂಡ ಅವ್ರು ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಟೈಮ್ ಅನ್ನೋದೇ ಇಲ್ಲ. ಸೊ ನಾವು ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಇದೆಲ್ಲ ಮಾಡ್ಕೊಂಡು ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಹೇಗ್ ಸಾಧ್ಯ? ತುಂಬಾ ಡಿಸ್ಟ್ರಾಕ್ಷನ್ ಅಲ್ಲಿ ಇದೀವಿ.
0: ನೀವು ಎಲ್ಲ ಹೇಳ್ತೀರಿ ಮರ್ಮ ಚಿಕಿತ್ಸೆ, ಗಾಂಧಾರಿ, ನಾಡಿ ವಿದ್ಯೆ ಅಂತ, ಇದಕ್ಕೊಂದು ವೈಜ್ಞಾನಿಕ ತಳಹದಿ ಇದೆ?
1: ಎಲ್ಲಾ ವಿಷಯಕ್ಕೂ 100% ಸೈಂಟಿಫಿಕ್ ಎವಿಡೆನ್ಸ್ ಅನ್ನೋದಿದೆ. ಅದನ್ನ ಪ್ರೂವ್ ಮಾಡಬೇಕು ಅಂತ ಅಂದಾಗ ಒಂದು ಚಿಕ್ಕ ರಿಸರ್ಚ್ ಮಾಡಬೇಕು ಅಂತ ಅಂದ್ರೂ ಕೂಡ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗತ್ತೆ, ತುಂಬಾ ಸಮಯ ಬೇಕಾಗತ್ತೆ. ಅಂಡ್ ನಮ್ಮ ಭಾರತದ ಜ್ಞಾನ ಹೇಗೆ ಅಂದ್ರೆ ಒಬ್ಬೊಬ್ಬರಿಗೂ ಇಂಡಿವಿಜುವಲ್ ಆಗಿ ಫೋಕಸ್ ಮಾಡಿ ಮಾಡಿದ್ದಂತದ್ದು. ಈಗ ಮರ್ಮ ಒಂದು ಬಾಡಿಗೆ ಒಂದ್ ರೀತಿ ವರ್ಕ್ ಆಗಿದ್ರೆ ಇನ್ನೊಂದು ಬಾಡಿಗೆ ಇನ್ನೊಂದು ರೀತಿ ವರ್ಕ್ ಆಗುತ್ತೆ. ಇಂಗ್ಲಿಷ್ ಮೆಡಿಸಿನ್ ಆಗಿ ಜನರಲೈಸ್ಡ್, ನೀವು ಎಲ್ಲಾರ್ಗು ಇದನ್ ಕೊಡಿ ಈ ತರ ಆಗೋಗ್ಬಿಡತ್ತೆ. ಬಟ್ ನಮ್ ಯೋಗ ಹಾಗಲ್ಲ, ನೀವು ಒಬ್ಬೊಬ್ರಿಗೂ ಒಂದೊಂದು ರೀತಿ ಹೇಳ್ಕೊಡ್ಬೋದು, ಜನರಲೈಸ್ ಆಗು ಹೇಳ್ಕೊಡ್ಬೋದು, ಸ್ಪೆಸಿಫಿಕ್ ಆಗು ಹೇಳ್ಕೊಡ್ಬೋದು. ಮರ್ಮ ಕಲೆ ಕೂಡ ಅಷ್ಟೇ, ಸ್ಪೆಸಿಫಿಕ್ ಆಗಿ ಹೆಲ್ತ್ ಇಶ್ಯೂಸ್ಗೆ ಅಂತ ನಾವು ವರ್ಕ್ ಮಾಡಬಹುದು, ಇಲ್ಲ ಅದನ್ನ ಒಂದು ಸ್ಕಿಲ್ ಆಗಿ ಯೂಸ್ ಮಾಡಿಕೊಂಡು ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ಅನ್ನೋ ರೀತಿಯಲ್ಲೂ ನಾವು ಯೂಸ್ ಮಾಡ್ಕೋಬಹುದು. ಬಟ್ ನಾನ್ ಕಲ್ತಿರೋದು ನಮ್ಮ ಗುರುಗಳಿಂದ ಬರೀ ಆರೋಗ್ಯ ಸಮಸ್ಯೆಗಳಿಗೆ ಅದನ್ನ ನಾವು ನಿವಾರಣೆ ಮಾಡ್ಕೊಳೋದಕ್ಕೋಸ್ಕರ. ಸೊ ಆ ರೀತಿ ವಿಷಯವನ್ನ ನಾನು ಕಲ್ತಿದ್ದು. ಮರ್ಮ ಚಿಕಿತ್ಸೆ ಇವೆಲ್ಲ ಹೇಗೆ ಅಂತ ಅಂದ್ರೆ, ರಕ್ತ ಸಂಚಲನೆ ಎಲ್ಲೋ ಒಂದ್ ಕಡೆ ಬ್ಲಾಕ್ ಆಗತ್ತೆ, ಅದನ್ನ ಆಗ್ಲೇ ವೇದ ಉಪನಿಷತ್ತುಗಳಲ್ಲಿ ಬರ್ದಿದ್ದಾರೆ. ಉಪವೇದವಾದ ಆಯುರ್ವೇದದಲ್ಲೇನೆ ಮೆನ್ಷನ್ ಆಗಿದೆ ಎಲ್ಲೆಲ್ಲಿ ನಮಗೆ ಬ್ಲಾಕೇಜಸ್ ಬರುತ್ತೆ ಏನು ಅಂತ. ಆ ಬ್ಲಾಕೇಜಸ್ ಆಗಿರೋ ಪಾಯಿಂಟ್ಸ್ ಅಲ್ಲಿ ನಾವು ಸ್ವಲ್ಪ ಟ್ಯಾಪಿಂಗ್ ಮಾಡ್ತೀವಿ, ಅದರಿಂದ ಏನಾಗುತ್ತೆ, ಪ್ರಾಣ ಸಂಚಲನೆ ಚೆನ್ನಾಗಿ. ಸೊ ಪ್ರಾಣ ಸಂಚಲನೆ ಅನ್ನೋದೊಂದು ಚೆನ್ನಾಗಿ ಆಗ್ತಿದೆ ಅಂದಾಗ ಆಟೋಮೆಟಿಕ್ ಆಗಿ ನಮಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಒಂದೇ ದಿನದಲ್ಲಿ ಆಗತ್ತಾ? ಆಗಲ್ಲ. ಯಾವುದೇ ಮೆಡಿಸಿನ್ ಆಗ್ಲಿ, ಯಾವುದೇ ವಿಷಯ ಆಗ್ಲಿ, ಒಂದ್ ದಿನದಲ್ಲಿ ಆಗತ್ತೆ ಅನ್ನೋದು ಅದು ಸೈಡ್ ಎಫೆಕ್ಟ್ ಬರುತ್ತೆ. ಇವೆಲ್ಲ ಏನು ನಿಧಾನವಾಗಿ ಆಗತ್ತೆ ಅಂದ್ರೆ ಅವತ್ತಿನ ದಿನ ಕೂಡ ಸಿಗುತ್ತೆ,
0: ಮೂಲವನ್ನ ಹೊಕ್ಕು.
1: ಹೌದು,
0: ಅಲ್ಲಿಂದ ಸಮಸ್ಯೆಗೆ
1: ಪರಿಹಾರ ಸಿಗುತ್ತೆ. ಸೊ ಹಾಗಾಗಿ ಒಂದ್ ವಾರ 10 ದಿನ ಟೈಮ್ ಹಿಡಿಯುತ್ತೆ. ಮರ್ಮ ಚಿಕಿತ್ಸೆಯಲ್ಲೂ ಕೂಡ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗತ್ತೆ, ಬಟ್ ಅದು ಸಂಪೂರ್ಣ ಹೋಗ್ಬೇಕು ಅಂತ ಅಂದಾಗ ಒಂದ್ ವಾರ 10 ದಿನ ನಾವು ಅದನ್ನ ತಗೋಬೇಕಾಗತ್ತೆ.
0: ಕೊನೆಯದಾಗಿ ಚೆಸ್ ಕುರಿತಾದ ಒಂದು ಪ್ರಶ್ನೆ ಸುಮನ್ ಅವರೇ, ಆಸಕ್ತಿಯಿಂದ ಚೆಸ್ ಕಲಿಬೇಕು ಅನ್ನೋರಿಗೆ ಚೆಸ್ ನಿಂದ ಏನ್ ಲಾಭ ಇದೆ? ಯಾಕಂದ್ರೆ ಚದುರಂಗ ಆಯ್ಕೆ ಮಾಡಿಕೊಂಡ್ರೆ ಅವ್ರ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತಾ?
1: ತುಂಬಾ
0: ಬೆನಿಫಿಟ್ ಕೇಳ್ತಾರೆ. ಈಗ ಯಾರೇ ಪಾಲಕರಾದ್ರು ಓಕೆ ಇದ್ರಲ್ಲಿ ಕಲಿಸ್ತಾ ಇದೀವಿ ಅಂತಂದ್ರೆ ಮುಂದೆ ಏನು ಭವಿಷ್ಯಕ್ಕೆ ಏನಾದ್ರೂ ಉಪಯೋಗ ಆಗುತ್ತಾ? ಇಲ್ಲ ಬೇಡ, ಇಂಜಿನಿಯರಿಂಗ್ ಡಾಕ್ಟರ್ ಮಾಡು, ಒಂದು ಒಳ್ಳೆ ಉದ್ಯೋಗ ಸಿಗುತ್ತೆ ಅಂತ.
1: ಹೌದೌದು. ಫಸ್ಟ್ ಗೆ ಒಂದು ತಿಂಗಳಲ್ಲಿ ನೀವೇನ್ ಗಮನಿಸಬಹುದು ಅಂದ್ರೆ, ನಾವೆಲ್ಲರೂ ಏನೋ ಒಂದು ಸಮಸ್ಯೆ ಬಂದ್ರೆ ಇಷ್ಟೇ ಹೀಗೆ ಅಂತ ಒಂದು ಆಲೋಚನೆ ಮಾಡ್ತಾ ಇರ್ತೀವಿ. ನಾವು ಚೆಸ್ ಅಲ್ಲಿ ಫಸ್ಟ್ ಕಲಿಯೋದೇ ಆ ಬಿಯಾಂಡ್ ಬೌಂಡರಿ, ಆ ಸಮಸ್ಯೆನ ಮೀರಿ ಆಲೋಚನೆ ಮಾಡೋದು ಹೇಗೆ. ಇವಾಗ ಏನೋ ಒಂದು ಸಿಚುಯೇಷನ್ ಬಂತು, ಒಬ್ಬ ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಆ ಅಟ್ಯಾಕ್ ಇಂದ ಹೇಗೆಲ್ಲ ನಾನು ತಪ್ಪಿಸ್ಕೋಬಹುದು, ಈ ತರ ಬೇಸಿಕ್ಸ್ ಲೈಫ್ ಸ್ಕಿಲ್ಸ್ ಅಲ್ಲಿಂದನೆ ಬರುತ್ತೆ. ಅಂಡ್ ವಿಜುಲೈಸೇಷನ್, ಈಗಿನ ಮಕ್ಕಳಿಗೆ ನಾವ್ ಏನಾದ್ರೂ ಒಂದು ಹೇಳಿದ್ರೆ ವಿಜುಲೈಸ್ ಮಾಡ್ಕೊಳೋದಕ್ಕೆ ಕಷ್ಟ ಆಗ್ತಾ ಇದೆ. ಚೆಸ್ ಆಡೋದ್ರಿಂದ ವಿಜುಲೈಸೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಯಾವ್ದು ಸರಿ ಯಾವ್ದು ತಪ್ಪು. ಪ್ರತಿ ನಾವು ಒಂದು ಮೂವ್ ಮಾಡುವಾಗ ಒಂದು ಮೂರ್ನ ನಾ ತಗೊಂಡ್ರೆ ಇದರಿಂದ ಏನಾಗತ್ತೆ, ಇದರಿಂದ ಏನಾಗತ್ತೆ, ಇದರಿಂದ ಇನ್ನೇನಾಗ್ಬಹುದು, ಈ ತರ ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಬೇಸಿಕ್ ಸ್ಕಿಲ್ಸ್ ಅಂದ್ರೆ ವಿಜುಲೈಸೇಷನ್ ಆಗಿರ್ಬೋದು, ಅನಾಲಿಟಿಕಲ್ ಸ್ಕಿಲ್ಸ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ಸ್ ಲೆಕ್ಕಾಚಾರ ಯಾವ್ದು ಸರಿ ಯಾವ್ದು ತಪ್ಪು, ಈ ಎಲ್ಲವನ್ನೂ ಕಲಿಸ್ತಾ ಬರುತ್ತೆ. ಪ್ರೊಫೆಷನಲ್ ಆಗಿ ತಗೊಂಡಾಗ ತುಂಬಾ ಕೆರಿಯರ್ ಆಪ್ಷನ್ಸ್ ಇದೆ. ಒಬ್ರು ಕೋಚ್ ಆಗಿ ಆಗಿರ್ಬೋದು, ಇಲ್ಲ ಒಬ್ರು ನ್ಯಾಷನಲ್ ಚಾಂಪಿಯನ್ ಆದ್ರೆ ಈಗ ತುಂಬಾ ಫಂಡ್ಸ್ ಎಲ್ಲ ಕೊಡ್ತಾ ಇದಾರೆ ಗವರ್ಮೆಂಟ್ ಆಫ್ ಇಂಡಿಯಾಯಿಂದ. ಅಂಡ್ ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಇನ್ನ ಒಂದು ವಾರ ಕೂಡ ಆಗಿಲ್ಲ, ರಿಸರ್ವೇಷನ್ ಕೆಳಗಡೆ ಬಂದಿದೆ, 2% ರಿಸರ್ವೇಷನ್ ಆಗಿದೆ
0: ಸ್ಪೋರ್ಟ್ಸ್
1: ಕೋಟಾದಲ್ಲಿ 2% ರಿಸರ್ವೇಷನ್ ತಂದಿದ್ದಾರೆ. ಹಾಗೆ ತುಂಬಾ ಜನ ಒಂದು IIM ಟೈಟಲ್ಲೋ ಒಂದು GM ಟೈಟಲ್ಲೋ ಒಂದು ಟೈಟಲ್ ಬಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಕೊಡ್ತಾರೆ ಅವ್ರಿಗೆ. ಎಷ್ಟೋ ಈಗ ಕೆಲಸಗಳಲ್ಲಿ ನಾವು ಬರೀ ಮಾರ್ಕ್ಸ್ ಇಟ್ಕೊಂಡೇ ನಾವು ಹೋಗ್ತೀವಿ ಅಂತ ಅಂದ್ರೂ ಆಗಲ್ಲ. ರಿಸರ್ವೇಷನ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ನಾವು ಒಳ್ಳೆ ಸ್ಥಾನಕ್ಕೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಒಂದು ಸರಿ ನಾವು ಗ್ರ್ಯಾಂಡ್ ಮಾಸ್ಟರ್ ಆಗಿ ನಾವು ಕೋಚಿಂಗ್ ಮಾಡ್ತೀವಿ ಅಂದ್ರೂ ಕೂಡ ತುಂಬಾ ಒಳ್ಳೆ ಕೆರಿಯರ್ ಆಪರ್ಚುನಿಟಿ ಇದೆ. ಒಳ್ಳೆ ಕೋಚ್ ಹತ್ರ ನಾವು ಕಲಿಬೇಕು ಅಂದ್ರೆ ಚೆಸ್ ನಾವು ಆಗ್ಲೇ ಹೇಳ್ದಾಗೆ ತುಂಬಾ ಎಕ್ಸ್ಪೆನ್ಸಿವ್ ಥಿಂಗ್. ನಾವು ಒಳ್ಳೆ ಕೋಚ್ ಹತ್ರ ಕಲಿಬೇಕು ಅಂತ ಅಂದಾಗ ಆ ಫೀಸಸ್ ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಸೊ ಹಾಗೆ ಕೆರಿಯರ್ ಆಪ್ಷನ್ ತುಂಬಾ ಚೆನ್ನಾಗಿದೆ. ಈಗ ಎಲ್ಲಾ ತುಂಬಾ ಒಳ್ಳೆ ಭವಿಷ್ಯ ಇದೆ ಚೆಸ್ ಅಲ್ಲಿ. ಇಂಡಿಯಾದಲ್ಲಿ ನೋಡಬಹುದು ಲಾಸ್ಟ್ 3 ಇಯರ್ಸ್ ಅಲ್ಲಿ ಚೆಸ್ ಆಡೋರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಅಂಡ್ ನಮ್ಮ ಇಂಡಿಯನ್ ಚೆಸ್ ಆಟಗಾರರು ಅಂತ ಅಂದ್ರೆ ಒಂದು ಒಳ್ಳೆ ಸ್ಟ್ರಾಂಗ್ ಇದಿದೆ. ಕಂಪೇರಿಟಿವ್ಲಿ ಬೇರೆ ದೇಶ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ ಆಟಗಾರರಿಗೆ ಆ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ.
0: ಸ್ಪಾನ್ಸರ್ ಸಿಗ್ತಿದ್ದಿಲ್ಲ, ಈಗ ಇತ್ತೀಚೆಗೆ

0: ಜನ ಸ್ಪಾನ್ಸರ್ಸ್ ಎಲ್ಲ ಚೆಸ್ ಗೆ ಈಗ ಗುಕೇಶ್ ಅವರು ವರ್ಲ್ಡ್ ಚಾಂಪಿಯನ್ ಆದ್ಮೇಲಂತೂ ಸ್ಪಾನ್ಸರ್ಸ್ ಅಂತಾನೆ ಎಲ್ಲ ರೆಕಗ್ನೈಸೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಸಿಕ್ಕಿದೆ. ಅದರಲ್ಲೂ ಈಗ ವೈಶಾಲಿ ಅವರು ಕೂಡ ನಮಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ಸೊ ಹಾಗಾಗಿ ಚಾಂಪಿಯನ್ ಟೈಟಲ್ ಗೆ ಟ್ರೈ ಮಾಡ್ತಾರೆ. ಈ ಸತಿ ಇಬ್ರು, ಒಬ್ರು ಡಿಫೆಂಡರ್ ಆಗಿ ಹೋಗ್ತಾ ಇದಾರೆ, ಒಬ್ರು ಅದನ್ನ ಗೈನ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ವುಮೆನ್ಸ್ ಅಲ್ಲಿ ಗೈನ್ ಮಾಡೋದಕ್ಕೆ ಹೋಗ್ತಾ ಇದಾರೆ, ಚೈನಾದವರು ಡಿಫೆಂಡರ್ ಆಗಿದ್ದಾರೆ. ಮೆನ್ಸ್ ಅಲ್ಲಿ ಗುಕೇಶ್ ಅವರು ಡಿಫೆಂಡ್ ಮಾಡ್ತಾ ಇದಾರೆ. ಎರಡೂ ಇದರಲ್ಲೂ ಇಂಡಿಯಾ ತುಂಬಾ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾ ಇದೆ.
1: ಈಗ ಐಪಿಎಲ್ ಮಾದರಿಯಲ್ಲಿ ಚೆಸ್ ಅಲ್ಲಿ ಆ ರೀತಿ ಏನಾದ್ರೂ ಒಂದು ಬದಲಾವಣೆ ತಂದ್ರೆ ಇನ್ನೂ ಜಾಸ್ತಿ ಚೆಸ್ ಚಲಿತಕ್ಕೆ ಬರುತ್ತೆ. ರಾಪಿಡ್ ಅಂತೂ ಆಗಲ್ಲ,
0: ಕ್ಲಾಸಿಕಲ್ ಕಷ್ಟ ಆಗತ್ತೆ. ಬಟ್ ರಾಪಿಡ್ ಅಲ್ಲೂ ಕೂಡ ಮೊನ್ನೆ WCL ಅಂತ ಬಂತು, ವರ್ಲ್ಡ್ ಚೆಸ್ ಲೀಗ್ ಅಂತ, ಬೆಂಗಳೂರಲ್ಲೇ ಆಯ್ತು. ಪ್ರಪಂಚದ ಎಲ್ಲಾ ಅಗ್ರ ಚೆಸ್ ಪ್ಲೇಯರ್ ಗಳು ಬಂದು ಇಲ್ಲಿ ಆಟ ಆಡುದು. ಒಂದೊಂದು ಟೀಮ್ ಸಪರೇಟ್ ಸಪರೇಟ್ ಟೀಮ್ ತರ ಮಾಡ್ಕೊಂಡು ಹೇಗೆ ಐಪಿಎಲ್ ಆಗತ್ತೆ ಆತರ ವರ್ಲ್ಡ್ ಚೆಸ್ ಲೀಗ್ ಅಂತ ಒಂದಾಯ್ತು.
1: ಅಂದ್ರೆ ಲೀಗ್ ಹಂತದ ಪಂದ್ಯಾವಳಿಗಳು ಜಾಸ್ತಿ ನಡೆದ್ರೆ,
0: ಜಾಸ್ತಿ ನಡೆದಷ್ಟು
1: ಆಟಗಾರರಿಗೂ ಉಪಯೋಗ, ಹಾಗೆ ಚೆಸ್
0: ಪ್ರಚಲಿತ ತುಂಬಾ ಚೆನ್ನಾಗಿ ಆಗುತ್ತೆ,
1: ಭವಿಷ್ಯ
0: ಉಜ್ವಲವಾಗಿರುತ್ತೆ. ಹೌದು ಹೌದು,
1: ಒಳ್ಳೇದು ಸುಮನ್ ಅವರೇ. ನಿಮ್ಮ ಒಂದು ಕ್ರೀಡಾ ಸ್ಫೂರ್ತಿ ನಮ್ಮ ಯುವಕರಿಗೆ ದಾರಿದೀಪ ಆಗ್ಲಿ ಅನ್ನೋ ಒಂದು ಆಶಯದೊಂದಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.
0: ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು.
2: ಅಂತಾರಾಷ್ಟ್ರೀಯ ಚದುರಂಗ ಆಟಗಾರರು, ತರಬೇತುದಾರರು ಹಾಗೂ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರಾದ ಎಸ್ ಸುಮನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಎಸ್ ಹಿರಣ್ಮಯಿ ಅವರಿಂದ ಗಾಯನ ರಾಗ ಬಿಹಾಗ್.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 10:30. ಕಾರ್ಯಕ್ರಮ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು.

ಗೀತ ಚಂದ್ರಿಕೆಯಲ್ಲಿ ಆರಂಭದಲ್ಲಿ ಕೇಳೋಣ ಅಮೃತವಾಣಿ ಚಿತ್ರದ ಗೀತೆಯನ್ನ ಹರಿಹರನ್ರವರ ಧ್ವನಿಯಲ್ಲಿ, ಎಂಎನ್ ವ್ಯಾಸರಾವ್ರವರ ಸಾಹಿತ್ಯ, ಎಂಪಿ ನಾಯ್ಡುರವರ ಸಂಗೀತವಿದೆ.

ವಿಜಯ್, ಯೇಸುದಾಸ್, ನಂದಿತಾ ರವರ ಧ್ವನಿಯಲ್ಲಿ ಆ ದಿನಗಳು ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಸಾಹಿತ್ಯ ಡಿ ಸುಮನ ಕಿತ್ತೂರವರದು, ಸಂಗೀತ ಇಳೆಯರಾಜ ರವರದಾಗಿದೆ.

ದಿಲ್ ಕ್ಯಾ ಕರೆ ಚಿತ್ರದ ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಧ್ವನಿಯಲ್ಲಿ ಕೇಳೋಣ. ಆನಂದ್ ಬಕ್ಷೀರ್ ಅವರ ಸಾಹಿತ್ಯ, ಜತಿನ್ ಲಲಿತ್ ರವರ ಸಂಗೀತವಿದೆ.

ಬನ್ನಿ ಇದೀಗ ಕೇಳೋಣ ಯುಗಾದಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ ರವರ ಧ್ವನಿಯಲ್ಲಿ, ಆರ್ ಪಿ ಪಟ್ನಾಯಕ್ ರವರ ಸಂಗೀತ, ಕೆ ಕಲ್ಯಾಣ್ ರವರ ಸಾಹಿತ್ಯ.

ಹಮ್ ಆಪ್ಕೆ ದಿಲ್ ಮೇ ರೆಹತೆ ಹೇ ಚಿತ್ರದ ಗೀತೆಯನ್ನ ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್ ರವರ ಧ್ವನಿಯಲ್ಲಿ ಕೇಳಿದ್ರಿ. ಸಮೀರ್ ಅವರ ಸಾಹಿತ್ಯವಿತ್ತು, ಅನು ಮಲ್ಲಿಕ್ ರವರ ಸಂಗೀತವಿತ್ತು.